0: நம சிவாய். டியர் லிசனர்ஸ் ஆஃப் சைவம் டாட் ஆர் ரேடியோ, தி சைஸ் ஆஃப் அவர் ஆடியோ கலெக்ஷன் கண்டினியூஸ் டு க்ரோ டே பை டே. வி நவ் ஹோஸ்ட் மோர் தேன் 25,000 ஆடியோ ரெக்கார்டிங்ஸ். இன் ஆர்டர் டு மேக் தீஸ் எக்ஸ்டென்சிவ் ரிசோர்ஸஸ் மோர் ஆக்சசபிள் அண்ட் பெனிஃபிஷியல் டு அவர் ரேடியோ லிசனர்ஸ், வி ஹவ் ரீஆர்கனைஸ்ட் அவர் ப்ரோக்ராம் ஷெட்யூல். திருமுறை மியூசிக் அண்ட் திருமுறை டிஸ்கோசஸ் வில் பி ப்ராட்காஸ்ட் ஆன் திருநெறிய தமிழோசை. Philosophical discourses and periyapuranam lectures in Tamil will be broadcast on Shiva Tattvam. Programs in languages other than Tamil will be broadcast on Shaiva Lahari. As a result of these changes, there will be some adjustments to program timings. We trust that you will kindly accept these schedule changes with understanding and patience. We also request you to encourage your relatives and friends to listen to and benefit from our radio services. ஓம் நம சிவாய்.
1: ஓம் நம சிவாய். டியர் பிசினஸ் ஆஃப் சைவம் டாட் ஆர், யுவர் அபவுட் டு லிசன் பெரிய புராணம் டிஸ்கோர்ஸ் இன் கன்னடா. த டைட்டில் இஸ் தில்லைவாழ் அந்தணர்கள் புராணம், பிரசன்டட் பை ஸ்ரீ ஹெச் எஸ் தியாகராஜன். தேங்க்யூ. ஓம் நம சிவாய.
2: குருபியோ நம. எல்லோரிகோ நமஸ்கார. தமிழ்நாடின சிவபக்தர் பக்கே ಹೇಳ್ತಾ ಬರ್ತಾ ಇದ್ದೀನಿ. ಆ ಶಿವಭಕ್ತರಲ್ಲಿ ನಾಯನಾರ್ಗಳು ಅನ್ನುವ ಶೀರ್ಷಿಕೆಯಲ್ಲಿ ಹೇಳ್ತಾ ಇದ್ದೀನಿ. ಈ ದಿವಸ ಅದೇ ಶಿವಭಕ್ತರುಗಳು ಇಲ್ಲದಿದ್ದರೆ ಶಿವನ ಮಹಿಮೆಯೇ ಪ್ರಪಂಚಕ್ಕೆ ಗೊತ್ತಾಗ್ತಾ ಇರಲಿಲ್ಲ ಅನ್ನುವ ವಿಷಯವಾಗಿ ಮಾತಾಡ್ತಾ ಇದ್ದೀನಿ. ಶಿವಭಕ್ತರಿಗೆ ಶಿವಶರಣರು ಇಲ್ಲದೇ ಹೋಗಿದ್ದರೆ ಶಿವನ ಮಹಾತ್ಮೆ ಪ್ರಪಂಚಕ್ಕೆ ಗೊತ್ತಾಗ್ತಾ ಇರಲಿಲ್ಲ. ಹೀಗೆ ಪ್ರಪಂಚಕ್ಕೆ ಶಿವನ ಮಹಿಮೆಯನ್ನು, ಪರಮಶಿವನ ಮಹಿಮೆಯನ್ನು ಎಲ್ರಿಗೂ ತಿಳಿಯುವಂತೆ ಮಾಡಿದ ಕೀರ್ತಿ ಈ ನಾಯನಾರವರುಗಳಿಗೆ ಮತ್ತು ಶಿವಭಕ್ತರಿಗೆ ಸಲ್ಲುತ್ತದೆ. ಆ ಕೀರ್ತಿ ಅವರಿಗೆ ಸೇರುತ್ತೆ. ನಮ್ಮ ಸುಂದರಮೂರ್ತಿ ನಾಯನಾರವರು ತಿರುವಾರೂರಿನ ತ್ಯಾಗರಾಯ ಸ್ವಾಮಿ ಸನ್ನಿಧಿಯಲ್ಲಿ ತಿರುತೊಂಡರ್ ತೋಗೈ ಅನ್ನುವ ನಾಯನಾರುಗಳ ಕೀರ್ತಿಯನ್ನು ಹಾಡುವ ಒಂದು ಇದನ್ನು ರಚಿಸಿದರು. ಶಿವಶರಣರು, ಶಿವಭಕ್ತರು ನಾಯನಾರುಗಳ ಮಹಿಮೆಯನ್ನು ಎತ್ತಿ ಕೊಂಡಾಡುವ, ಪ್ರಚಾರ ಮಾಡುವ ಅಂತಹ ಕೃತಿಯನ್ನು ತಿರುತೊಂಡರ್ ತೋಗೈ ಅಂತ ರಚಿಸಿ ಹಾಡಿದರು. ಆವಾಗ ತ್ಯಾಗರಾಜ ಸ್ವಾಮಿ ಹೇಳ್ತಾರೆ, ನಿನ್ನ ತಿರುತೊಂಡರ್ ತೋಗೈಯನ್ನು ಈ ಸಾಲಿನಿಂದ ಪ್ರಾರಂಭ ಮಾಡು ಅಂತ ಹೇಳಿ, ತಿಲ್ಲೈವಾಳ್ ಅಂಡನರ್ಥಂ ಅಡಿಯಾರ್ಕುಂ ಅಡಿಯೇನ್ ಅಂತ ತ್ಯಾಗರಾಜಸ್ವಾಮಿಯು ಮೊದಲನೇ ಸಾಲಿನ ತೆಗೆದುಕೊಡ್ತಾರೆ. ಆ ಸಾಲಿನಿಂದ ಪ್ರಾರಂಭ ಮಾಡಿ ತಿರುತೊಂಡರ್ ತೋಗೆಯನ್ನು ರಚಿಸ್ತಾರೆ. ಇವರು 60 ನಾಯನಾರ್ಗಳ ಬಗ್ಗೆ ಇವರು ಈ ಕೃತಿಯನ್ನು ರಚಿಸ್ತಾರೆ. ಅದಲ್ಲದೆ 9 ಶಿವಬೃಂದಗಳು, ಗ್ರೂಪ್ಸ್, ಅವರ ಬಗ್ಗೆಯನ್ನು ರಚಿಸ್ತಾರೆ. ಇವತ್ತು ನಾನು ಹೇಳ್ತಾ ಇರುವ ವಿಷಯ ತೊಗೈ ಅಡಿಯಾರ್ಗಳ್ ಅಂತಂದರೆ ಆ ಗ್ರೂಪ್, ಶಿವ ಭಕ್ತರ ಗ್ರೂಪ್, ಈ ಬಗ್ಗೆ ಹೇಳ್ತಾ ಇದ್ದೀನಿ. ಅವರು ಏನು ಹೇಳಿದರು ಮೊದಲನೇ ಸಾಲಿನಲ್ಲಿ, ತಿಲ್ಲೈವಾಳ್ ಅಂದನರ್ಥಂ ಅಡಿಯಾರ್ಕುಂ ಅಡಿಯೇನಂದರು. ಈ ಅಂದನರ್ಥಂ ಅನ್ನೋರು ಯಾರು, ಅಂದನರ್ಗಳು ಯಾರು ಅನ್ನೋ ಬಗ್ಗೆ ಇವತ್ತು ನಾನು ಹೇಳುವ ವಿಷಯ. ಈ ಅಂದನರ್ಗಳು ಯಾರು ಅಂತಂದರೆ, ಇವಾಗ ಇದು ನಡೆಯುವುದು, ನಾನು ಹೇಳುವ ವಿಷಯ ನಡೆಯುವುದು ಚಿದಂಬರಂ ಕ್ಷೇತ್ರದಲ್ಲಿ. ಅವರು ಅದನ್ನು ರಚಿಸಿದ್ದು ತಿರುವಾರೂರಿನ ತ್ಯಾಗರಾಜಸ್ವಾಮಿ ದೇವಸ್ಥಾನದಲ್ಲಿ. ಈಗ ಚಿದಂಬರಂ ದೇವಸ್ಥಾನದಲ್ಲಿ ಈ ಘಟನೆಗಳು ನಡೆಯುತ್ತವೆ. ಇವರು ಈ ಅಂದನರ್ಗಳು 3,000 ದೀಕ್ಷಿತರು ಅಂತ ಇವರಿಗೆ ಹೆಸರು. ಯಾಕೆಂದರೆ ಇವರು ದೀಕ್ಷೆಯನ್ನು ಪಡೆದು ದೀಕ್ಷಿತರಂತ ಅನ್ನಿಸಿಕೊಂಡು ಆ ನಟರಾಜಸ್ವಾಮಿಯನ್ನು ಪೂಜಿಸುವುದಕ್ಕೆ ಅರ್ಹತೆಯುಳ್ಳವರು. ಬೇರೆ ಯಾವ ಬ್ರಾಹ್ಮಣರು ಎಷ್ಟೇ ಉತ್ತಮರಾದರೂ ಕೂಡ ಆ ಚಿದಂಬರಂ ದೇವಸ್ಥಾನದ ನಟರಾಜಸ್ವಾಮಿಯನ್ನು ಪೂಜಿಸುವುದಕ್ಕೆ ಬೇರೆಯವರಿಗೆ ಅನುಮತಿಯೇ ಇಲ್ಲ. ಈ 3,000 ಅಂದನರ್ಗಳು, ತಿಲ್ಲೈ ಅಂದನರ್ಗಳಿಗೆ ಮಾತ್ರ ಆ ಪ್ರಿವಿಲೇಜ್ ಇದೆ. ಇವರು ಈ ನಾಯನಾರ್ಗಳ ಪಟ್ಟಿಯಲ್ಲಿ ಬರುವುದಿಲ್ಲ. ಆದ್ದರಿಂದ ಇವರಿಗೆ ತೊಗೈ ಅಡಿಯಾರ್ಗಳಂತ ಕರೀತಾರೆ. ಸರಿ, ಇವರ ವಿಷಯ ಹೇಳುವುದಾದರೆ ಇವರು ಹೇಗೆ ದೀಕ್ಷಿತರಾದರು ಏನು ಅಂತಂದರೆ, ಹೀಗೆ ಪ್ರಾರಂಭ ಆಗುತ್ತೆ ಈ ವಿಡಿಯೋ. ಇಲ್ಲಿಂದ ಈ ಅಂದನರ್ಗಳ ಬಗ್ಗೆ ನಾನು ನಾನು ಬಗ್ಗೆ ಹೇಳ್ತಾ ಇದ್ದೀನಿ. ಒಂದು ಸಲ ಮಹಾವಿಷ್ಣುವು, ಶ್ರೀ ಮಹಾವಿಷ್ಣುವು ಆದಿಶೇಷನ ಮೇಲೆ ಮಲಗಿಕೊಂಡು ಸಂತೋಷದಿಂದ ಒಂದು ಆನಂದದಿಂದ ಅನುಭವಿಸ್ತಾ ಇದ್ದಾರೆ. ಮನಸ್ಸಿನಲ್ಲಿ ಶಿವ ತಾಂಡವ ನೃತ್ಯ ಹೇಗೆ ನಡೀತಾ ಇತ್ತು ಅನ್ನೋದನ್ನು ಮನಸ್ಸಿನಲ್ಲಿಯೇ ಮೆಲುಕು ಹಾಕ್ತಾ ಆನಂದಭರಿತರಾಗಿದ್ದಾರೆ. ಅದು ಎಷ್ಟು ಮಟ್ಟಿಗೆ ಆನಂದ ಆಗಿಬಿಟ್ಟಿದೆ, ಅವರು ಮಗ್ನರಾಗಿಬಿಟ್ಟಿದೆ ಅದರಲ್ಲೇ. ಶಿವನು ಕೂಡ ಅಲ್ಲೇ ನೆಟ್ಟಿಗೆ ಬಂದು ಅವ್ರ ಮನಸ್ಸಿನಲ್ಲಿ ಕೂತು ಅಂದರೆ ಅಲ್ಲೇ ಇಬ್ಬರು ಸೇರಿಬಿಟ್ಟಾಗ ಆಗಿದೆ, ಆನಂದಮಗ್ನರಾಗಿಬಿಟ್ಟಿದ್ದಾರೆ, ಅನುಭವಿಸ್ತಾ ಇದ್ದಾರೆ ಸೀನ್, ಅದನ್ನೇ ಅನುಭವಿಸ್ತಾ ಇದ್ದಾರೆ ತಾಂಡವ ನೃತ್ಯವನ್ನು. ಇದರಿಂದ ಏನಾಗಿದೆ, ಇವರ ಆದಿಶೇಷನ್ ಮೇಲೆ ಮಲಗಿದ್ದಾರಲ್ವಾ, ಆದಿಶೇಷನಿಗೆ ಸ್ವಲ್ಪ ಏನೋ ವ್ಯತ್ಯಾಸವಾದ ಕಾಣ್ತು, ಏನೋ ಮಹಾವಿಷ್ಣುವಿನ ಭಾರ ಜಾಸ್ತಿ ಆದ ಹಾಗೆ, ಸ್ವಲ್ಪ ಜರ್ಕ್ ಆದ ಹಾಗೆ ಇದೆಲ್ಲ ಫೀಲಿಂಗ್ ಆಯಿತು ಅವರಿಗೆ, ಈ ಅನುಭವವಾಯಿತು. ಇದರಿಂದ ಏನು ಮಾಡಿದ್ರು, ಆದಿಶೇಷನವರು ಮಹಾವಿಷ್ಣುವನ್ನು ಕೇಳಿದ್ರು, ಮಹಾಸ್ವಾಮಿ ನಾನು ಒಂದು ವಿಷಯವನ್ನು ಕೇಳಬೇಕು ಅಂತೇಳಿ ಸಂಕೋಚವಾಗ್ತಾ ಇದ್ದೆ, ಕೇಳಲ್ಲ ಅಂತಂದರು. ಅದೇನಂತೆ, ಕೇಳಪ್ಪ ಪರವಾಗಿಲ್ಲ ಅಂತ ಆದಿಶೇಷನಿಗೆ ಮಹಾವಿಷ್ಣು ಹೇಳಿದ್ರು. ಆಗ ಸ್ವಾಮಿ ನೋಡಿ, ಯಾಕೋ ನಿಮ್ಮ ಭಾರ ಹೆಚ್ಚಾದ ಹಾಗೆ ನನಗೆ ಅನುಭವಿಸ್ತಾ ಇದ್ದೀನಿ, ಅನುಭವವಾಗ್ತಾ ಇದೆ, ಸಣ್ಣ ಸಣ್ಣದಾಗಿ ಜರ್ಕುಗಳಾಗ್ತಾ ಇದೆ, ಯಾಕೋ ಗೊತ್ತಾಗ್ತಾ ಇಲ್ಲ ಏನು ವಿಷಯ, ಅದನ್ನೇ ನಾನು ಕೇಳ್ತಾ ಇದ್ದೀನಿ ಅಂತ ಹೇಳಿದ್ರು. ಆಗ ಶ್ರೀ ಮಹಾವಿಷ್ಣುವು ಒಂದು ಕ್ಷಣ ಹಾಗೇ ಯೋಚನೆ ಮಾಡಿದ್ರು, ಓಹೋ ಹೋ ಹೋ ಇರಬಹುದು, ನಾನು ಶಿವತಾಂಡವ ನೃತ್ಯವನ್ನು ಇಲ್ಲಿ ಮನಸ್ಸಿನಲ್ಲಿ ಅನುಭವಿಸ್ತಾ ಇದ್ದೀನಿ, ಶಿವನು ಇಲ್ಲಿ ಬಂದಿದ್ದಾರೆ, ಆದ್ದರಿಂದ ನನ್ನ ತೂಕದ ಜೊತೆಗೆ ಪರಮೇಶ್ವರನ ತೂಕವು ಸೇರಿರಬಹುದು ಅಂದ್ಕೊಂಡು ಆ ಥರ ಆದಿಶೇಷನಿಗೆ ಹೇಳಿದರು, ಇರಬಹುದು ನಾನು ಇದನ್ನು ಅನುಭವಿಸ್ತಾ ಇದ್ದೀನಿ, ಶಿವತಾಂಡವ ನೃತ್ಯದ ದೃಶ್ಯವನ್ನು ಹಾಗೇ ಮಗ್ನನಾಗಿ ಅನುಭವಿಸ್ತಾ ಇದ್ದೀನಿ, ಅದರಿಂದ ಪರಮಶಿವನು ಅದರಲ್ಲಿರುವುದರಿಂದ ಈ ತೂಕ ಜಾಸ್ತಿ ಆದ ಹಾಗೆ ನಿನಗೆ ಅನುಭವವಾಗಿರಬಹುದು ಅಂತ ಹೇಳಿದರು. ಆಗ ಆದಿಶೇಷ ಹೇಳ್ತಾರೆ, ಆಹಾ ನೀವು ಮಾತ್ರ ಈ ಶಿವತಾಂಡವ ನೃತ್ಯವನ್ನು ನೋಡಿ ಆನಂದ ಮಗ್ನರಾಗಿ ನೀವು ಮಾತ್ರ ಅನುಭವಿಸ್ತಾ ಇದ್ರೆ ಸಾಕ, ನಾನು ನೋಡಬೇಡವಾ, ನನಗೂ ಆಸೆ ಇಲ್ವಾ ಅಂತ ಕೇಳ್ತಾರೆ. ಆವಾಗ ಮಹಾವಿಷ್ಣು ಈ ರೀತಿ ಹೇಳ್ತಾರೆ, ಹೌದಪ್ಪ ನಿನಗೆ ಆಸೆ ಇರಬಹುದು, ಆದರೆ ಆ ಶಿವತಾಂಡವ ನೃತ್ಯವನ್ನು ನೋಡಬೇಕಾದ್ರೆ ಸುಲಭ ಅಲ್ಲ, ತಪಸ್ಸು ಮಾಡಬೇಕು, ತಪಸ್ಸು ಮಾಡಿದ್ರೆ ಆವಾಗ ಪರಮಶಿವನನ್ನು ಕುರಿತು ತಪಸ್ಸು ಮಾಡಿದ್ರೆ ಆಗ ಸಾಧ್ಯ ಅಂತ ಹೇಳಿದ್ರು. ಸರಿ, ಅದು ಹೇಗೆ ತಪಸ್ಸು ಮಾಡಬೇಕು, ಎಲ್ಲಿ ಮಾಡಬೇಕು, ನೀವೇ ದಯವಿಟ್ಟು ಅಪಣೆ ಕೊಡಿಸಿ ಅಂತ ಮಹಾವಿಷ್ಣುವನ್ನ ಅಂತ ಕೇಳಿದಾಗ ಹೀಗೆ ಹೇಳ್ತಾರೆ, ಭೂಲೋಕದಲ್ಲಿ ತಿಲ್ಲೈ ಅಂತ ಒಂದು ಊರಿದೆ, ಆ ಊರಿಗೆ ಹೋಗಿ ನೀನು ಪರಮೇಶ್ವರನನ್ನು ಕುರಿತು ಈ ರೀತಿ ಧ್ಯಾನ ಮಾಡು, ಅಲ್ಲಿ ವ್ಯಾಘ್ರಪಾದ ಅಂತ ಇನ್ನೊಬ್ಬರು ಋಷಿಗಳು ಕೂಡ ಇದೇ ವಿಷಯಕ್ಕಾಗಿ ಶಿವ ತಾಂಡವ ನೃತ್ಯವನ್ನು ನೋಡಬೇಕು ಅಂತ ಹೇಳಿ ಆ ಉದ್ದೇಶಕ್ಕಾಗಿ ಅವರು ಅಲ್ಲಿ ತಪಸ್ಸು ಮಾಡ್ತಾ ಇದ್ದಾರೆ, ನೀನು ಅಲ್ಲಿಗೆ ಹೋಗಿ ಅವರ ಜೊತೆಯಲ್ಲಿ ಸೇರಿ ನೀವಿಬ್ರು ಸೇರಿ ತಪಸ್ಸು ಮಾಡಿ ಅಂತ. ಸರಿ ಅಂತ ಹೇಳಿ ಆದಿಶೇಷ ಭೂಲೋಕಕ್ಕೆ ಬಂದು ಪತಂಜಲಿ ಎನ್ನುವ ಮಹರ್ಷಿಯ ರೂಪದಲ್ಲಿ ಅಲ್ಲಿ ಬರುತ್ತಾರೆ. ಬಂದು ವ್ಯಾಘ್ರಪಾದ ಅವರ ಜೊತೆಯಲ್ಲಿ ಇಬ್ಬರು ಸೇರಿಕೊಂಡು ಉತ್ತಮವಾದ ಭಕ್ತಿಯಿಂದ ಕೂಡಿದ ತಪಸ್ಸನ್ನು ಶಿವನ ಕುರಿತು ಮಾಡ್ತಾರೆ. ಈ ಥರ ಶಿವ ತಾಂಡವ ನೃತ್ಯವನ್ನು ನಾವು ನೋಡಬೇಕು ಅಂತ ತಪಸ್ಸು ಮಾಡ್ತಾರೆ. ಶಿವನಿಗೆ ಬಹಳ ಪ್ರೀತಿಯಾಗುತ್ತೆ ಇವರ ತಪಸ್ಸು, ಆಗಲಿ ಬಂದು ತಾಂಡವ ನೃತ್ಯವನ್ನು ಮಾಡ್ತೇನೆ ಅಂತ ಅನುಗ್ರಹಿಸ್ತಾರೆ. ಆದ್ದರಿಂದ ಶಿವನು ಈಗ ಕೈಲಾಸದಿಂದ ಹೊರಟು ಚಿದಂಬರಂ ಕಡೆಗೆ, ಅದೇ ತಿಲ್ಲೈ ಕಡೆಗೆ ಬರ್ತಾ ಇದ್ದಾರೆ. ಈ ತಮಿಳ್ನಾಡಿನಲ್ಲಿ ಎಷ್ಟೋ ಊರುಗಳಿಗೆ ತಮಿಳ್ ಹೆಸರುಗಳೇ ಇದೆ. ಫಾರ್ ಎಕ್ಸಾಂಪಲ್, ನೆಲ್ಲೈ ಅಂದರೆ ತಿರುನೆಲ್ವೇಲಿ, ಕೋವೈ ಅಂದರೆ ಕೊಯಮತ್ತೂರು, ತಿಲ್ಲೈ ಅಂದರೆ ಚಿದಂಬರ, ಹೀಗೆ ತಮಿಳು ಹೆಸರುಗಳಿವೆ. ಪರಮೇಶ್ವರ ಏನು ಮಾಡಿದ್ರು, ತಿಲ್ಲೈಗೆ ಹೊರಟರು, ನೃತ್ಯ ಮಾಡಬೇಕಲ್ಲ ಆ ಪರ್ಫಾರ್ಮೆನ್ಸ್ಗೋಸ್ಕರ ಹೊರಟರು. ಇದನ್ನು ಕಂಡ ಶಿವಗಣಗಳು ಏನು ಮಾಡಿದ್ರು, ನಾವು ನೋಡಬೇಡವೆ, ನಾವು ಬರ್ತೀವಿ ಅಂತಂದರು. ಪರಮಶಿವನು ಹೇಳಿದರು, ಆಯಿತು ಬನ್ನಿ, ಅದಕ್ಕೇನಂತೆ ನೀವು ಬನ್ನಿ ಅಂತಂದರು. ಇದನ್ನರಿತ ದೇವಾದಿ ದೇವರು, ದೇವಗಣಗಳು, ಮುನಿಗಳು, ಋಷಿಗಳು, ಎಲ್ಲರೂ ದೇವತೆಗಳು ಎಲ್ಲರೂ, ನಾವು ಬರೋದು ಬೇಡವೇ, ನಾವು ಬರಬೇಕು ಅಂತಂದರು. ಸರಿ ನೀವು ಬನ್ನಿ, ಎಲ್ಲರೂ ಬನ್ನಿ ಅಂತ ಹೇಳಿ ಎಲ್ಲರೂ ಬಂದರು. ಎಷ್ಟು ಜನ, 78,000 ಜನ. ಎಂಥವರವರೆಲ್ಲ ಬಹಳ ದೊಡ್ಡ ದೊಡ್ಡ ಮನುಷ್ಯರಲ್ಲ, ಬಹಳ ದೊಡ್ಡ ದೊಡ್ಡ ವ್ಯಕ್ತಿಗಳು ಇಲ್ಲಿ ನೃತ್ಯವನ್ನು ನೋಡೋಕ್ಕೆ ಬಂದರು. ಸರಿ, ನೃತ್ಯ ಬಹಳ ಅಮೋಘವಾಗಿ, ಅತ್ಯಮೋಘ ಭಾಗವಾಗಿ ಭರ್ಜರಿಯಾಗಿ ನಡೆಯಿತು. ಯಾರು ಆಡಿಯನ್ಸ್? ಇಲೈಟ್ ಆಡಿಯನ್ಸ್. ಇಲೈಟ್ ಆಡಿಯನ್ಸ್ ಅಂದ್ರೆ ಘನವಾದ ಒಂದು ಆ ನೃತ್ಯವನ್ನು ಹೇಗೆ ಅನುಭವಿಸಬೇಕು, ಹೇಗೆ ಹೇಗೆಲ್ಲ ಇರುತ್ತೆ ಅಂತ ಎಲ್ಲವನ್ನೂ ತಿಳಿದಂತಹ ಆಡಿಯನ್ಸ್, ಆ ಸ್ಪೆಕ್ಟೇಟರ್ಸ್, ಇಲೈಟ್ ಸ್ಪೆಕ್ಟೇಟರ್ಸ್ ಎಲ್ಲ ಸೇರಿದ್ರು. ಪಾಂಡವ ನೃತ್ಯ ಭರ್ಜರಿಯಾಗಿ ನಡೆಯಿತು, ಅಮೋಘವಾಗಿ, ಅತ್ಯಮೋಘವಾಗಿ ನಡೆಯಿತು. ಎಲ್ಲರೂ ಏನು ಪರಮಾನಂದಿತರಾದರು, ಆ ನೃತ್ಯವನ್ನು ನೋಡಿದವರೆಲ್ಲ ಬಹಳ ಸಂತುಷ್ಟರಾದರು. ಆಹಾಹಾಹಾ, ಎಂತಹ ನೃತ್ಯವನ್ನು ನಾವು ಕಂಡ್ವಿ, ನಮ್ಮ ಜನ್ಮವೇ ಸಾರ್ಥಕವಾಯಿತು ಅಂತ ಹೇಳಿಬಿಟ್ಟು ಪರಮಾನಂದದಿಂದ ಎಲ್ಲರೂ ಸಂತುಷ್ಟರಾದರು. ಈ ನೃತ್ಯ ಸಂಭ್ರಮವೆಲ್ಲ ಮುಗಿದ ಮೇಲೆ ಎಲ್ಲರೂ ಆನಂದ ತುಂದಿಲ್ಲರಾಗಿದ್ದಾರೆ. ಮತ್ತೆ ಎಲ್ಲರೂ ಅವರವರ ಸ್ಥಳಗಳಿಗೆ ಹಿಂದಿರುಗಿದ್ದಾರೆ. ಪರಮಶಿವನು ಕೈಲಾಸಕ್ಕೆ, ದೇವತೆಗಳೆಲ್ಲ ಅವರ ಲೋಕಕ್ಕೆ, ದೇವಲೋಕಕ್ಕೆ ಬಂದವರೆಲ್ಲ ಅವರವರ ಜಾಗಗಳಿಗೆ ಹೊರಡಲು ಉದ್ಯುಕ್ತರಾಗಿದ್ದಾರೆ. ಆಗ ಪರಮಶಿವನು ಎಲ್ಲರೂ ಹೊರಡುವುದು ಬೇಡ, ಒಂದು 3,000 ಜನ ನೀವು ಇಲ್ಲೇ ಇರಿ, 3,000 ಜನ ಮಾತ್ರ ಇಲ್ಲೇ ಇರಿ, ಇಲ್ಲಿ ನಟರಾಜ ಸ್ವಾಮಿಯಾಗಿ ನಾನು ಇಲ್ಲೇ ನೆಲೆಸ್ತೇನೆ, ನನಗೆ ಪೂಜೆ ಮಾಡಿಕೊಂಡು, ಅಂದರೆ ಆ 3,000 ಒಬ್ಬರು ಇವರಾಗಿರ್ತಾರೆ, ಪೂಜೆ ಮಾಡಿಕೊಂಡು ಇವರಿಗೆ ಬೇಕಾದ ಪೂಜೆ ಪುನಸ್ಕಾರಗಳನ್ನು ಮಾಡಿಕೊಂಡು ಇರುವ ಜವಾಬ್ದಾರಿ ನಿಮ್ಮದು ಅಂತ ಹೇಳಿ ಆ 3,000 ಜನರಿಗೆ ಒಂದು ಸೂಚನೆ ಕೊಡ್ತಾರೆ. ಆ 3,000 ಜನರೇ ದೀಕ್ಷೆಯನ್ನು ಪಡೆದ ದೀಕ್ಷಿತರು ಅಂತ ಅನ್ನಿಸಿಕೊಳ್ಳುವ ತಿಲ್ಲೈ ಅಂದನರ್ಗಳು ಇದೆಲ್ಲ ಆಗಿ ಅವರೆಲ್ಲ ಹಿಂತಿರುಗಿದರು. ಸ್ವಲ್ಪ ಕಾಲ ನಡೆದ ಮೇಲೆ ಬ್ರಹ್ಮದೇವನು ಏನು ಮಾಡ್ದ, ಬ್ರಹ್ಮದೇವನು ತಾನು ತನ್ನ ಲೋಕದಲ್ಲಿ ಒಂದು ಯಾಗವನ್ನು ಮಾಡಬೇಕು ಅಂತ ನಿಶ್ಚಯಿಸಿ ಆ ಯಾಗಕ್ಕೆ ಎಲ್ಲರನ್ನೂ, ದೇವತೆಗಳನ್ನು, ಋಷಿಗಳನ್ನು ಎಲ್ಲರನ್ನೂ ಆಹ್ವಾನಿಸಿದರು. ಆ ನಂತರ ಈ ತಿಲ್ಲೈನ ಅಂದನರ್ಗಳು ಇವರನ್ನು ಆಹ್ವಾನಿಸಬೇಕು, ಅವರು ಬಹಳ ಗೌರವಕ್ಕೆ ಪಾತ್ರರಾದವರೇ ಅಂತ ಪರಿಗಣಿಸಿ ಅವರನ್ನು ಆಹ್ವಾನಿಸೋದಕ್ಕೆ ಬಂದರು. ಬಂದು ಅವರಿಗೆ ಅಂದನರ್ಗಳಿಗೆ ಹೇಳಿದರು, ತಿಲ್ಲೈಂದನರಿಗೆ ಈ ತಿರಿ ಹೇಳಿದರು, ನಾನು ಈ ಒಂದು ಯಾಗವನ್ನು ಮಾಡ್ತಾ ಇದ್ದೇನೆ, ತಾವೆಲ್ಲರೂ ಬಂದು ಭಾಗವಹಿಸಿ ಸಂತೋಷಗೊಳಿಸಬೇಕು ನನ್ನನ್ನು. ಅದಕ್ಕೆ ಅವರು ಹೇಳಿದರು, ಇಲ್ಲ ಇಲ್ಲ, ನಾವು ಬರೋಕ್ಕಾಗೋದಿಲ್ಲ, ನಮಗೆ ಇಲ್ಲಿ ನಮ್ಮ ನಟರಾಜ ಸ್ವಾಮಿಯನ್ನು ಪೂಜಿಸಿ ಮಾಡುವ ಕರ್ತವ್ಯವಿದೆ, ಆ ಕರ್ತವ್ಯ ಬಿಟ್ಟು ನಾವು ಬರೋಕ್ಕಾಗೋದಿಲ್ಲ ಅಂತ ಬ್ರಹ್ಮನಿಗೆ ತಿಳಿಸಿದರು. ಆದರೆ ಬ್ರಹ್ಮದೇವ ಏನು ಮಾಡ್ದ, ಬಹಳ ಪ್ರೀತಿಯಿಂದ ಒತ್ತಾಯ ಮಾಡ್ದ, ಖಂಡಿತ ನೀವೆಲ್ಲ ಬರಬೇಕು, ನೀವೆಲ್ಲ ಬರದಿದ್ದರೆ ಹೇಗೆ ಯಾಗ ಚೆನ್ನಾಗಿ ನಡಿಬೇಕು ಅಂದರೆ ಎಲ್ಲರೂ ಬಂದರೆ ತಾನೇ ಚೆನ್ನಾಗಿ ನಡೆಯುತ್ತೆ, ಆದರೆ ಖಂಡಿತವಾಗಿ ನೀವು ಬರೋಕ್ಕೆ ಪ್ರಯತ್ನ ಮಾಡಿ ಅಂತ ಹೇಳಿದಾಗ ಅಲ್ಲೇ ಇದ್ದರಲ್ಲ ವ್ಯಾಘ್ರಪಾದ ಮತ್ತು ಪತಂಜಲಿ ಅವರು, ಅವರು ಹೇಳಿದರು, ನೀವು ಈ ಬಗ್ಗೆ ಯೋಚನೆ ಮಾಡಬೇಡಿ, ನಟರಾಜ ಸ್ವಾಮಿಯ ಪೂಜೆಯ ಕೈಂಕರ್ಯವನ್ನು ಆ ಡ್ಯೂಟಿಯನ್ನು ನಾವು ಮಾಡ್ತೇವೆ, ನೀವೇನು ಯೋಚನೆ ಮಾಡಬೇಡಿ, ನೀವು ಹೋಗಿಬಿಟ್ಟು ಯಾಗದಲ್ಲಿ ಭಾಗವಹಿಸಿ ಬನ್ನಿ, ಮರಳಿ ಬನ್ನಿ ಅಂತ ಹೇಳಿದರು. ಹೀಗೆ ಆ ಜವಾಬ್ದಾರಿಯನ್ನು, ಪೂಜೆ ಮಾಡುವ ಜವಾಬ್ದಾರಿಯನ್ನು ಅವರು ತೆಗೆದುಕೊಂಡಿದ್ದರಿಂದ, ವ್ಯಾಘ್ರಪಾದ ಮತ್ತು ಪತಂಜಲಿಯವರು ವಹಿಸಿಕೊಂಡಿದ್ದರಿಂದ ಈ 3,000 ಜನರು ಕೂಡ ಅಂಗನರ್ಗಳು, ತಿಲ್ಲೈಂದನರ್ಗಳು ಬ್ರಹ್ಮಲೋಕಕ್ಕೆ ಹೋಗಿ ಆ ಯಾಗದಲ್ಲಿ ಭಾಗವಹಿಸಿ ಎಲ್ಲ ಕಾರ್ಯಗಳೆಲ್ಲ ಚೆನ್ನಾಗಿ ನಡೆಯಿತು. ಮತ್ತೆ ಆ ತಿಲ್ಲೈಗೆ ಇವರು ವಾಪಸ್ ಬರೋದಕ್ಕೆ ಉದ್ಯುಕ್ತರಾದರು. ಆಗ ಬ್ರಹ್ಮದೇವರು ಬಂದಿದ್ದವರಿಗೆಲ್ಲ ತಾಂಬೂಲ ಕೊಡುವಂತಹ, ಬಹುಮಾನವನ್ನು ವಿತರಿಸುವ ಕಾರ್ಯಕ್ರಮವನ್ನು ಇಟ್ಟುಕೊಂಡಿರ್ತಾರೆ, ಬಂದವರಿಗೆಲ್ಲ ಕೊಟ್ಟು ಕಳುಹಿಸೋ ಕಾರ್ಯಕ್ರಮ. ಇದರಲ್ಲಿ ಈ ಅಂದನರ್ಗಳು, ತಿಲ್ಲೈ ಅಂದನರ್ಗಳು ಬಂದಿದ್ದರಲ್ಲ, ಅವರು ಕೂಡ ಒಬ್ಬೊಬ್ಬರಾಗಿ ಒಬ್ಬೊಬ್ಬರಾಗಿ ತಾಂಬೂಲವನ್ನು, ಬಹುಮಾನವನ್ನು ಸ್ವೀಕರಿಸ್ತಾ ಇರ್ತಾರೆ. ಹೀಗಿದ್ದಾಗ ಏನಾಗುತ್ತೆ, ಒಂದು ಬಹುಮಾನ ಉಳಿಕೊಳ್ಳುತ್ತೆ. ನಾವು 3,000 ಜನ ಬಂದವಲ್ಲ, ಅದು ಹೇಗೆ ಒಂದು ಕಡಿಮೆ ಆಗಿಬಿಡುತ್ತೆ ಅಂತ ಎಲ್ಲರಿಗೂ ಒಂದು ಸಂದೇಹ ಬಂದುಬಿಡುತ್ತೆ. ಆಗ ಅಲ್ಲಿ ನಮ್ಮ ನಟರಾಜ ಸ್ವಾಮಿಯು ಬಂದು ಹೀಗೆ ಹೇಳ್ತಾರೆ, ಇದೇನಿದು ನನ್ನನ್ನೇ ಬಿಟ್ಟುಬಿಟ್ರಲ್ಲ ನೀವು, ನಾನು ತಿಲ್ಲೈನಲ್ಲಿರೋವನು ನಾನೇ, 3,000 ಜನರು ಬಂದವನು ನಾನೇ, ಇಲ್ಲಿ ನಿಮ್ಮೊಳಗೆ ಇರೋವನು ನಾನೇ, ನನ್ನನ್ನೇ ಮರೆತುಬಿಟ್ರಲ್ಲ ಅಂತ ಹೇಳಿದಾಗ ಇವರಿಗೆಲ್ಲ ಬಹಳ ಸಂತೋಷವಾಗುತ್ತೆ. ಮತ್ತು ಅವರನ್ನು ನಮ್ಮಲ್ಲೇ ನೀನಿದೆಯಾ ಅಂತ ಹೇಳಿ ಬಹಳ ಸಂತೋಷಪಟ್ಟು ಅವರಿಗೆ ಸಭಾನಾಯಕ ಅಂತ ಹೇಳಿ ಅವರನ್ನು ಘೋಷಿಸ್ತಾರೆ. ತಿಳ್ಳೈ ನಟರಾಜಸ್ವಾಮಿಯನ್ನು ಸಭಾನಾಯಕ ಅಂತ ಹೇಳಿ ಘೋಷಿಸ್ತಾರೆ. ಇದಾದಮೇಲೆ ಎಲ್ಲ ಬಂದುಬಿಟ್ರು. ಈ ಪಿಳ್ಳೈ ಅಂದಣರ್ಗಳ ಬಗ್ಗೆ, 3,000 ಜನರ ಬಗ್ಗೆ, 3,000 ದೀಕ್ಷಿತರ ಬಗ್ಗೆ ನಮ್ಮ ವೈಷ್ಣವ ಸಂಪ್ರದಾಯದಲ್ಲೂ ಕೂಡ ಒಂದು ಪ್ರಸ್ತಾಪವಿದೆ. ಏನು ಅಂತಂದರೆ, ಕುಲಶೇಖರ ಆಳ್ವಾರ್ ಅನ್ನವರು ನಾಲಾಯಿರ ದಿವ್ಯ ಪ್ರಬಂಧಂ ಪೆರುಮಾಳ್ ತಿರುಮೊಳಿ 742 ಪಾಸುರದಲ್ಲಿ ಈ ಪಿಳ್ಳೈ ಅಂದಣರ್ಗಳ ಬಗ್ಗೆ, 3,000 ಅಂದಣರ್ಗಳ ಬಗ್ಗೆ ಹೀಗೆ ಹೇಳ್ತಾರೆ. ಒಂದು ಎದಿರಿಂದ ತಾಳಗೈ தன் உரத்தை கீறி ஒரு குருதி பொழி தரவன் கணையோன் ரேவி மந்திரங்கொள் மறை முனிவன் வேள்வி காத்து வல்லரக்கர் உயிருண்ட மைந்தன் கால்மீன் செந்தளிர்வாய் மலர் நகைச்சேர் செழுந்தன் சோலை தில்லை நகர் திருச்சித்திர கூட்டம் தன்னுள் அந்தணர்கள் ஒரு மூவாயிட வரைத்த அணிமணியாச் செனித்திருந்த வம்மான்றானே ಅಂತ ಈ ರೀತಿ ಅವರ ಪಾಸರದಲ್ಲಿ ಮೆನ್ಷನ್ ಮಾಡಿದ್ದಾರೆ. ಮತ್ತು ತಿರುಮಂಗಯ್ಯಾಳ್ವಾರ್ ಅನ್ನೋರು ಸಹ ಅವರ ಪಾಸರದಲ್ಲಿ ಈ 3,000 ಪಿಳ್ಳೈ ಅಂದನಗಳ ಬಗ್ಗೆ ಈ ತರಹ ಮೆನ್ಷನ್ ಮಾಡ್ತಾರೆ. ಮಾವಾಯಿನ್ ಅಂಗಮಂ ಅಂಗಂ ಮರಿಯಾದಿ ಕೇರಿ ಮಳೆ ಮಾ ಮುದುಕುನ್ರಡುತ್ತು ಆಯರ್ ತಂಗಳ್ ಕೋವಾಯ್ ನೀರೈ ಮೇಯ್ತು ಉಲಗುಂಡ ಮಾಯನ್ ಕುರೈಮಾ ಕಳಲ್ ಕೂಡುಂ ಕುರಿಪ್ಪುಡೀ மூவாயிர நான் மறையாழர் மாளும் முறையால் வணங்க அணங்காய சோதி தேவாதி தேவன் திகழ்கின்ற தில்லை திருச்சித்திர கூட்டம் சென்று ஷேர்மின்களே. ஹீகெ அவரும் சா ஸ்ரீ வைஷ்ணவ சம்பிரதாயத்தில் ஈ 3,000 அந்த தீட்சிதர்கள ஒரு மென்ஷன் பிரஸ்தாபவன்னு மாடிதார். சரி, இல்லிந்த ஏனாகத்தை எல்லரும் ತಿಲ್ಲೈಗೆ ಬಂದರು. ನಮ್ಮ ಅನಾವಾಯಿಶೋರ ಚಕ್ರವರ್ತಿ ಅನ್ನುವರ ಅಪೇಕ್ಷೆಯ ಮೇರೆಗೆ ತಿರುತ್ತೊಂಡರ ತೋಗೆ ಬರೆದಿದ್ದಾರಲ್ಲ, ರಚಿಸಿದ್ದಾರಲ್ಲ ನಮ್ಮ ಸುಂದರಮೂರ್ತಿಯವರು, ಅದನ್ನು ಶೇಖಿಯಾರ್ ಪೆರುಮಾಳವರು ವಿಶದವಾಗಿ ಒಂದೊಂದು ಒಬ್ಬೊಬ್ಬ ನಾಯನಾರ್ಗಳ ಬಗ್ಗೆಯೂ ವಿಶದವಾಗಿ ರಚಿಸುವ ಹಾಗೆ ಅವರು ಸೂಚನೆ ಕೊಡ್ತಾರೆ. ಅವರ ಸೂಚನೆಯ ಮೇಲೆ, ಈ ಚಕ್ರವರ್ತಿಯವರ ಸೂಚನೆ ಮೇಲೆ 1 ಕಾಲ ಶೇಖಿಯಾರವರು ಈ ತಿರುತ್ತೊಂಡರ ತೋಗೆಯನ್ನು ವಿಷದವಾಗಿ ರಚಿಸ್ತಾರೆ. ಇದು 1 ಕಾಲ ತೆಗೆದುಕೊಳ್ಳುತ್ತೆ. ಅದಾದ ಮೇಲೆ ಅದೇ ಕ್ಷೇತ್ರದಲ್ಲಿ ಚಿದಂಬರಂ ಕ್ಷೇತ್ರದಲ್ಲಿಯೇ ಪ್ರಪ್ರಥಮವಾಗಿ ಅಂದರೆ ಅದಕ್ಕೆ ಮೊದಲು ಎಲ್ಲೂ ನಡೆದಿಲ್ಲ, ಈ ನಾಯನಾರ್ಗಳ ಬಗ್ಗೆ 1 ಕಾಲ ಅನವಾಯ ಚೋಳ ಚಕ್ರವರ್ತಿಯ ಸಮ್ಮುಖದಲ್ಲಿ, ಚಿದಂಬರಂ ಸನ್ನಿಧಿಯಲ್ಲಿ, ನಟರಾಜರ ಸನ್ನಿಧಿಯಲ್ಲಿ 1 ಕಾಲ ಉಪನ್ಯಾಸ ನಡೆಯುತ್ತೆ. ಇದನ್ನೇ ಪೆರಿಯ ಪುರಾಣಂ ಅಂತ ಇವಾಗ ಹೇಳೋದು. ಈ ಪುರಾಣಂ ಗಾತ್ರದಲ್ಲಿ ದೊಡ್ಡದಲ್ಲ, ವಿಷಯದಲ್ಲಿ ಬಹಳ ಘನವಾದ ವಿಷಯವನ್ನು ಒಳಗೊಂಡಿರೋದ್ರಿಂದ ಇದಕ್ಕೆ ಪೆರಿಯ ಪುರಾಣಂ ಅಂತ ಹೆಸರಾಗಿದೆ. ಇನ್ನು ಈ ತಿಲ್ಲೈ ಅಂದರೆ ಚಿದಂಬರಂ ಕ್ಷೇತ್ರದ ಮಹಿಮೆ ಮತ್ತೇನಿದೆ ಅಂತ ಹೇಳಿದರೆ, ಅಂಥದ ಶೈವ ಸಿದ್ಧಾಂತದ 4 ಆಧಾರ ಸ್ತಂಭಗಳು ಅಂತ ಅನಿಸಿಕೊಳ್ಳುವ 4 ಮಹನೀಯರು ಅಂದರೆ ತಿರುನಾವುಕ್ಕರಸರ್, ಸುಂದರಮೂರ್ತಿ ನಾಯನಾರ್, ತಿರುಜ್ಞಾನ ಸಂಬಂಧ ಮತ್ತು ಮಾಣಿಕ್ಯ ವಾಚಕರ್, ಅವರೂ ಸಹ ಈ ಕ್ಷೇತ್ರದಲ್ಲಿ ಬಂದು ತಮ್ಮ ಕೈಂಕರ್ಯವನ್ನು ನಡೆಸಿದ್ದಾರೆ, ಅವರು ಇಲ್ಲೇ ಇದ್ದಿದ್ದಾರೆ. ಮತ್ತು ಇನ್ನೇನಂತಂದರೆ, ಕೆಲವು ನಾಯನಾರ್ಗಳು ಈ ಶಿವ ಸಾನ್ನಿಧ್ಯದಲ್ಲೇ ಅಂದರೆ ನಂದನಾರ್ ಮುಂತಾದವರು ಈ ಶಿವ ಸಾನ್ನಿಧ್ಯದಲ್ಲೇ ತಮ್ಮ ಮುಕ್ತಿಯನ್ನು ಪ್ರಾಪ್ತಿ ಪಡ್ಕೊಂಡಿದ್ದಾರೆ, ಇಲ್ಲೇ ಭಗವಂತನಲ್ಲಿ ಐಕ್ಯವಾಗಿಬಿಟ್ರು. ಈ ಮಹಿಮೆ ಕೂಡ ಈ ಜಿಲ್ಲೆಯ ಇದಕ್ಕೆ ಸೇರಿದ್ದು, ಮಹಿಮೆ ಸೇರಿದ್ದು. ಇಂತಹ ಮಹತ್ವವುಳ್ಳ ಚಿದಂಬರಂ ಕ್ಷೇತ್ರವನ್ನು 1-2 ವಾಕ್ಯಗಳಲ್ಲಿ ಹೇಳುವುದಕ್ಕೆ ಆಗುವುದಿಲ್ಲ. ಈಚೆಗೆ, ಬಹಳ ಈಚೆಗೆ, ಗೋಪಾಲಕೃಷ್ಣ ಭಾರತಿ ಅನ್ನುವ ಮಹನೀಯರು ತಮ್ಮ ಒಂದು ಕೃತಿಯಲ್ಲಿ ಕೀರ್ತನೆಯಲ್ಲೇ ಈ ಭಗವಂತನನ್ನು ಕುರಿತು ಹಾಡಿದ್ದಾರೆ. ಅಭೋಗಿ ರಾಗದಲ್ಲಿ ಆ ಕೀರ್ತನೆಯು ಇದೆ. ಆ ಕೀರ್ತನೆಯು ಸ್ವರೂಪವು ಯಾವ ರೀತಿ ಇದ್ದಿರಬಹುದು ಅನ್ನೋದನ್ನು ಅಡಿಯೇ ಒಂದು ನಿಮಗೆ ಅದನ್ನು ಹಾಡುವುದರ ಮೂಲಕ ತೋರಿಸಿಕೊಡುವ ಪ್ರಯತ್ನ ಮಾಡ್ತೀನಿ.

0: ಇಂತಹ ಚಿದಂಬರಂ ಕ್ಷೇತ್ರದ ಬಗ್ಗೆ ಏನು ಎಲ್ಲರೂ ನಂಬಿದ್ದಾರೆ ಅಂದರೆ, ಚಿದಂಬರಂ ಬೇರೆ ಎಲ್ಲ ತಿಲ್ಲೈ ಕೈಲಾಸ, ಕೈಲಾಸವೇ ಚಿದಂಬರ ಅಂದರೆ ಕೈಲಾಸವೇ ತಿಲ್ಲೈ, ತಿಲ್ಲೈಯೇ ಕೈಲಾಸ ಅಂತ ಎಲ್ಲರೂ ನಂಬಿದ್ದಾರೆ. ಇಂತಹ ಚಿದಂಬರಂ ಬಗ್ಗೆ ಸಂಕ್ಷಿಪ್ತವಾಗಿ ಹೇಳೋದು ಸಾಲದು. ಇದಕ್ಕಾಗಿ ಮತ್ತೊಂದು ವಿಡಿಯೋವನ್ನು ನಾನು ವಿಶದವಾಗಿ ತಿಳಿಸಿಕೊಡುವ ಪ್ರಯತ್ನವನ್ನು ಮಾಡ್ತೇನೆ. ಅದುವರೆಗೆ ಎಲ್ಲರಿಗೂ ನಮಸ್ಕಾರ.
1: ಓಂ ನಮಃ ಶಿವಾಯ. ಯು ಆರ್ ಲಿಸ್ನಿಂಗ್ ಟು ಶೈವಂ.org ರೇಡಿಯೋಸ್, 24/7 ಸ್ಪಿರಿಚುವಲ್ ಚಾನೆಲ್ಸ್ ಫ್ರಮ್ ಶೈವಂ.org. ಓಂ ನಮಃ ಶಿವಾಯ.
2: Dear listeners of Shaivam.org, the following is Shukla Yajurvedam, Karma Shaka, Adhyayam 25.
3: Atha Panchavimshodhyayah. Om Hiranyagarbhah Samavartatagre Bhutasya Jatah Patireka Asit.

ಸ್ವೀದಾಸೀತ್ ಪೂರ್ವಚಿತ್ತಿ ಕಿಗ್ಗಿಸ್ವೀದಾಸೀತ್ ಬೃಹದ್ವಯಃ ಕಾಸ್ವೀದಾಸೀತ್ ಪಿಲಿಪ್ಪಿಲಾ ಕಾಸ್ವೀದಾಸೀತ್ ಪಿಶಂಗಿಲ ದ್ಯೌರಾ ಆಸೀತ್ ಪೂರ್ವಚಿತ್ತಿರಶ್ವಾ ಆಸೀತ್ ಬೃಹದ್ವಯಃ ಅವೀರಾಸೀತ್ ಪಿಲಿಪ್ಪಿಲಾ ರಾತ್ರಿರಾಸೀತ್ ಪಿಶಂಗಿಲ ಕಾಯೀ ಮರೇ ಪಿಶಂಗಿಲ ಕಾಯೀಂಗುರು ಪಿಶಂಗಿಲ ಕೈ ಮಾ ಸ್ಕಂದಮರ್ಷದಿ ಕೈಂ ಪಂಥಾಂ ವಿಸರ್ಪತಿ ಅಜಾರೇ ಪಿಶಂಗಿಲಾಶ್ವಾವಿತ್ಕೂರು ಪಿಶಂಗಿಲ ಶಷ ಆ ಸ್ಕಂದಮರ್ಷತ್ಯ ಹಿ ಪಂಥಾಂ ವಿಸರ್ಪತಿ ಕತ್ಯಸ್ಯ ವಿಷ್ಠಾ ಕತ್ಯಕ್ಷರಾಣಿ ಕತಿ ಹೋಮಾ ಸಹ ಕತಿಧ ಸಮಿದ್ಧಃ ಯಜ್ಞಸ್ಯ ತ್ವಾ ವಿದಥಾ ವೃಚ್ಛಮತ್ರ ಕತಿ ಹೋತಾರ ಋತುಷೋ ಯಾಜಂತಿ ಶಲಸ್ಯ ವಿಷ್ಠಾ ಶತಮಕ್ಷರಾಣ್ಯಶೀತಿರ್ಹೋಮಾ ಸಮಿಧೋ ಹತಿಸ್ರಃ ಯಜ್ಞಸ್ಯಾದೇ ವಿದಥಾ ಪ್ರಬ್ರಾವೀಮಿ ಸಪ್ತಹೋತಾರ ಋತುಷೋ ಯಾಜಂತಿ ಕೋ ಅಸ್ಯ ವೇದ ಭುವನಸ್ಯ ನಾಭಿಂಗೋದ್ಯಾವಾ ಪೃಥಿವೀ ಅಂತರಿಕ್ಷಂ

ಸಾಕ್ಷಾತ್ಮಹೆ ಆದಾತಿಗತ್ಯರ್ಥಂ ದಾತಿ ಕ್ಷೋಧಕಾ ಅಜನಕಿ ಕಾಮಂ ಕಾಮದುಗೇಷ್ಟಕಾಧುಗಾತ್ಯುತ್ತರೇವಿವತ್ಯುತ್ತರೇವೇವಾತ್ಯೀಯತೆ ಅಥೋ ಯತ್ನಪುರುಷೋನಂತರಿತೋಅಗ್ನಿರವೇಷತ್ತರೇತಿರ್ಯದತ್ತರೇತಿ

ಸಿಧಾಯಿರಾಕ್ಷಸಾಮಪಾತ್ಯೇತಂಜವಿರ್ವ್ಯಾಗಾರಯತಿ ಯತ್ನಸ್ತಮಾಲಪ್ತಾಯತ್ನಸ್ತಸ್ಮದ್ರಕ್ಷಾಸ್ಯ ಭಾಂಜತೆ ಚೇತ್ ಕಾಶ್ಮರ್ಜಮೇ.

ಮುಲೋಕಲಂಕಾರ್ಯಮೇತಾವತ್ತೇ ವಿಷ್ಣೋರ್ ವಿಷ್ಣುರ್ವಾಭ್ಯಾವತ್ನಿಶ್ಚೀಯತ ಆತ್ಮಿಷ್ಟೇತವ್ಯಾಹುರುಂಬರೋಜದೌದುಂಬರ ಮುಲೋಕಲಂ ಭವತ್ಯೋರ್ಜಿವಾ ಏತದಗ್ನಿಶ್ಚೀಯತೆ ವೈಷ್ಣವ್ಯಾಪಾದಯತೆ ವೈ

ಪಶು ಯಾವಿಧಿಸೂಚೀನಾನಿ ಪರಜಯ ದುಪರಸಾದಿಸೂಚ ಅಭಯಂ ಕಾಮಯೇತ ಪಶು ಯಾವಿಧಿಸೂಚೀನಾನಿ ಪಶು ಶೀರ್ಷಾನ್ಯುಪದ್ಯಾಸೂಚ ಪಶೂನುಪದಾತಿ ಪಶುಭಿರೇತಯಾ ವೈ ಸಹಸ್ರೀಷ್ಟಕಾ ಅಶ್ವೇಷ್ಟಕಾಸ್ತಾಸ್ತೋಭವತ್ಯಕ್ಷೋರಿತೋಕಾರತಾಸ್ಯಾಪರ್ಣಾಕೋಪದೌ ಸಹಸ್ರಂ ಪಶೂನ್ ಪ್ರಾಭತ್ರಸಹಸ್ರಂ ಪಶೂನಾ ಆಪ್ನೋತಿ ಯಸ್ಯೈತಾ ಉಪಜೀವ್ಯಂತೆ ಯವಿಷ್ಠೋ ವೈ ನಾಮೈಷೋಸ್ಮಾಚಿನ್ವಿತಾಂತ ನವ್ಯೇದ್ಯಯಾಣಾನಸ್ಯುವತೋತ್ಸರ್ಗಂತಿಷ್ಠತ್ಯಾರಣ್ಯಾನೇವ ಪಶೂನ್ ಶುಚಮನೋತ್ಸೃಜತಿ ಪುರುಷಶೀರ್ಷುಪದಾತ್ಯೇಷೈ ಪಶೂನಾಂ ವೀರ್ಯವತ್ಸಮೋ ವೀರ್ಯಮಸ್ಮಿನ್ ದದಾತ್ಯೇಕ ಉಪದದಾತ್ಯೇಕಥಾಸ್ಮಿನ್ ವೀರ್ಯಂ ದದಾತಿ ಶೌರ್ಯಂ ಪುರುಷಶೀರ್ಷಮಭಿಜ್ಯೋತಿಸ್ವರ್ಗಸ್ಯ ಲೋಕಸ್ಯ ಸಮೃದ್ಧಿ ಶೌರೀವಾಕ್ಷಿತಿ ನೈತ್ರಾವರಣೇ ಅವಿರವೈ ಮಿತ್ರೋ ರಾತ್ರಿರ್ವರುಣೋ ರಾತ್ರಯೋರೇವ ಪ್ರತಿಷ್ಠತ್ಯರ್ಧರ್ಚಾಭ್ಯಾಂಜುಹೀಯಂ ವಾತ್ ಅರ್ಧರ್ಜೋ ಸಾರ್ಧರ್ಜೋ ನಯೋರೇವ ಪ್ರತಿಷ್ಠತ್ಯದಯದೇವರ್ಜಾಜ್ಯೋತಿಸ್ಮೇಕಸ್ತನ್ಗುರುಜೋತ್ಸಾತ್ಯತ್ವಾಚಾರಯದಿ ತಸ್ಮೇವಯೋ ನೌರೆ ತೋ ದದಾತೀಯಂ ವಾ ಅವಿಭೇದ ನಿರ್ಮಾತಿ ನ ಕ್ಷತೀತಿ ಶೈಷಾ ಇಷ್ಟ ಆಹಸ್ಯದಾಹಪ್ರಜಾಪತಿರಪಶ್ಯದಿತಾ ಉಪಾದತ್ತೆ ಯದೇತಾ ಉಪಜೀಯಂತೆ ಯಾ ಅನದಿದಾಹ ಯಜತಿ ಇದಿಹೋ ವಾಚಯಂತೀಯಂ ವಾ ಏತದುಪದಧಾತ್ಯ ದಯನ್ನಾದೋ ಭವತಿ ಯಸ್ಯೈತಾ ಉಪಜೀಯಂತೆ ತಸ್ಮಾತ್ರೇ ತಸ್ತಿಕ್ತಸ್ಯದೇತೆ ಪಶಸ್ತಂ ಭವತಿ ಛಂದಸ್ಯಾಪಶವೋ ವೈ ಛಂದಾಗಂಸಿ ಯತ್ಕ್ಷಿಣಾ ಉಪದಧ್ಯಾತ್ ಸಮಾಯಕಃ ಪ್ರಜಾವರಣಾ ಗೃಹೀಯಾತ್ ಅಪಯದುತ್ತರ ಉಪದಧಾತ್ ಯಪವಾಹ ಏವಾತ್ ಯೈತಾ ಪ್ರಾಣಧತ್ತಸ್ಮಾತ್ ಪಶೌ ಸಂಭೂತೆ ಪ್ರಾಣ

ಆಹಾಸ್ಮಿರ್ವ್ಯಾವೃತ್ತಿ ಅನುಪದೀಯಂತೆ ರೇತಸೋ ವಾ ಏತಸ್ಯ ಚೇತ ತದನುಪರಾಹ ಯತಸ್ಮಾತ್ ಸರ್ವೇ

ಸೋಭ್ಯಾಯ ಚ ಸೋಭ್ಯಾಯ ನಮೋ ನಮಃ ಸೋಭ್ಯಾಯ ಚ ಸೋಭ್ಯಾಯ ಚ ಸೋಭ್ಯಾಯ ಸೋಭ್ಯಾಯ ಚ ಪ್ರತಿಸರ್ಯಾಯ ಪ್ರತಿಸರ್ಯಾಯ ಚ ಸೋಭ್ಯಾಯ ಸೋಭ್ಯಾಯ ಚ ಪ್ರತಿಸರ್ಯಾಯ ಚ ಪ್ರತಿಸರ್ಯಾಯ ಪ್ರತಿಸರ್ಯಾಯ ಚ ಪ್ರತಿಸರ್ಯಾಯ ಚ ಪ್ರತಿಸರ್ಯಾಯ ಚ ಪ್ರತಿಸರ್ಯಾಯ ಚ ಪ್ರತಿಸರ್ಯಾಯ ಚ ಪ್ರತಿಸರ್ಯಾಯ

0: ஓம் நம சிவாய். டியர் லிசனர்ஸ் ஆஃப் சைவம்.ஆர் ரேடியோ, தி சைஸ் ஆஃப் அவர் ஆடியோ கலெக்ஷன் கண்டினியூஸ் டு க்ரோ டே பை டே. வி நவ் ஹோஸ்ட் மோர் தேன் 25,000 ஆடியோ ரெக்கார்டிங்ஸ். இன் ஆர்டர் டு மேக் தீஸ் எக்ஸ்டென்சிவ் ரிசோர்ஸஸ் மோர் ஆக்சசபிள் அண்ட் பெனிஃபிஷியல் டு அவர் ரேடியோ லிசனர்ஸ், வி ஹவ் ரீஆர்கனைஸ்ட் அவர் ப்ரோக்ராம் ஷெட்யூல். திருமுறை மியூசிக் அண்ட் திருமுறை டிஸ்கோசஸ் வில் பி ப்ராட்காஸ்ட் ஆன் திருநெறிய தமிழோசை. Philosophical discourses and Periyapuranam lectures in Tamil will be broadcast on Shiva Tattvam. Programs in languages other than Tamil will be broadcast on Shaiva Lahari. As a result of these changes, there will be some adjustments to program timings. We trust that you will kindly accept these schedule changes with understanding and patience. We also request you to encourage your relatives and friends to listen to and benefit from our radio services. ஓம் நம சிவாய்.
1: ஓம் நம சிவாய். டியர் லிசனர்ஸ் ஆஃப் சைவம்.ஆர், யுவர் அபவுட் லெசன் பெரிய புராணம் டிஸ்கோர்ஸ் இன் கன்னடா. தி டைட்டில் இஸ் தில்லைவாழ் அந்தணர்கள் புராணம், பிரசன்டட் பை ஸ்ரீ HS தியாகராஜன். தேங்க்யூ. ஓம் நம சிவாய.
2: குருபியோ நம. எல்லரிகூ நமஸ்கார. தமிழ்நாடின சிவபக்தர் பக்கே ಹೇಳ್ತಾ ಬರ್ತಾ ಇದ್ದೀನಿ. ಆ ಶಿವಭಕ್ತರಲ್ಲಿ ನಾಯನಾರ್ಗಳು ಅನ್ನುವ ಶೀರ್ಷಿಕೆಯಲ್ಲಿ ಹೇಳ್ತಾ ಇದ್ದೀನಿ. ಈ ದಿವಸ ಅದೇ ಶಿವಭಕ್ತರುಗಳು ಇಲ್ಲದಿದ್ದರೆ ಶಿವನ ಮಹಿಮೆಯೇ ಪ್ರಪಂಚಕ್ಕೆ ಗೊತ್ತಾಗ್ತಾ ಇರಲಿಲ್ಲ ಅನ್ನುವ ವಿಷಯವಾಗಿ ಮಾತಾಡ್ತಾ ಇದ್ದೀನಿ. ಶಿವಭಕ್ತರಿಗೆ ಶಿವಶರಣರು ಇಲ್ಲದೆ ಹೋಗಿದ್ರೆ ಶಿವನ ಮಹಾತ್ಮೆ ಪ್ರಪಂಚಕ್ಕೆ ಗೊತ್ತಾಗ್ತಾ ಇರಲಿಲ್ಲ. ಹೀಗೆ ಪ್ರಪಂಚಕ್ಕೆ ಶಿವನ ಮಹಿಮೆಯನ್ನು, ಪರಮಶಿವನ ಮಹಿಮೆಯನ್ನು ಎಲ್ರಿಗೂ ತಿಳಿಯುವಂತೆ ಮಾಡಿದ ಕೀರ್ತಿ ಈ ನಾಯನಾರವರುಗಳಿಗೆ ಮತ್ತು ಶಿವಭಕ್ತರಿಗೆ ಸಲ್ಲುತ್ತದೆ. ಆ ಕೀರ್ತಿ ಅವರಿಗೆ ಸೇರುತ್ತೆ. ನಮ್ಮ ಸುಂದರಮೂರ್ತಿ ನಾಯನಾರವರು ತಿರುವಾರೂರಿನ ತ್ಯಾಗರಾಯ ಸ್ವಾಮಿ ಸನ್ನಿಧಿಯಲ್ಲಿ ತಿರುತೊಂಡರ್ ತೋಗೈ ಅನ್ನುವ ನಾಯನಾರುಗಳ ಕೀರ್ತಿಯನ್ನು ಹಾಡುವ ಒಂದು ಇದನ್ನು ರಚಿಸಿದರು. ಶಿವಶರಣರು, ಶಿವಭಕ್ತರು ನಾಯನಾರುಗಳ ಮಹಿಮೆಯನ್ನು ಎತ್ತಿ ಕೊಂಡಾಡುವ, ಪ್ರಚಾರ ಮಾಡುವ ಅಂತಹ ಕೃತಿಯನ್ನು ತಿರುತೊಂಡರ್ ತೋಗೈ ಅಂತ ರಚಿಸಿ ಹಾಡಿದರು. ಆವಾಗ ತ್ಯಾಗರಾಜ ಸ್ವಾಮಿ ಹೇಳ್ತಾರೆ, ನಿನ್ನ ತಿರುತೊಂಡರ್ ತೋಗೈಯನ್ನು ಈ ಸಾಲಿನಿಂದ ಪ್ರಾರಂಭ ಮಾಡು ಅಂತ ಹೇಳಿ, ತಿಲ್ಲೈವಾಳ್ ಅಂಡನರ್ಥಂ ಅಡಿಯಾರ್ಕುಂ ಅಡಿಯೇನ್ ಅಂತ ತ್ಯಾಗರಾಜ ಸ್ವಾಮಿಯು ಮೊದಲನೇ ಸಾಲಿನ ತೆಗೆದುಕೊಡ್ತಾರೆ. ಆ ಸಾಲಿನಿಂದ ಪ್ರಾರಂಭ ಮಾಡಿ ತಿರುತೊಂಡರ್ ತೋಗೆಯನ್ನು ರಚಿಸ್ತಾರೆ. ಇವರು 60 ನಾಯನಾರ್ಗಳ ಬಗ್ಗೆ ಇವರು ಈ ಕೃತಿಯನ್ನು ರಚಿಸ್ತಾರೆ. ಅದಲ್ಲದೆ 9 ಶಿವಬೃಂದಗಳು, ಗ್ರೂಪ್ಸ್, ಅವರ ಬಗ್ಗೆಯನ್ನು ರಚಿಸ್ತಾರೆ. ಇವತ್ತು ನಾನು ಹೇಳ್ತಾ ಇರುವ ವಿಷಯ ತೊಗೈ ಅಡಿಯಾರ್ಗಳ್ ಅಂತಂದರೆ ಆ ಗ್ರೂಪು, ಶಿವ ಭಕ್ತರ ಗ್ರೂಪ್. ಈ ಬಗ್ಗೆ ಹೇಳ್ತಾ ಇದ್ದೀನಿ. ಅವರು ಏನು ಹೇಳಿದರು ಮೊದಲನೇ ಸಾಲಿನಲ್ಲಿ, ತಿಲ್ಲೈವಾಳ್ ಅಂದಣರ್ಥಂ ಅಡಿಯಾರ್ಕುಂ ಅಡಿಯೇನಂದರು. ಈ ಅಂದಣರ್ಥಂ ಅನ್ನೋರು ಯಾರು, ಅಂದಣರ್ಗಳು ಯಾರು ಅನ್ನೋ ಬಗ್ಗೆ ಇವತ್ತು ನಾನು ಹೇಳುವ ವಿಷಯ. ಈ ಅಂದಣರ್ಗಳು ಯಾರು ಅಂತಂದರೆ, ಇವಾಗ ಇದು ನಡೆಯುವುದು, ನಾನು ಹೇಳುವ ವಿಷಯ ನಡೆಯುವುದು ಚಿದಂಬರಂ ಕ್ಷೇತ್ರದಲ್ಲಿ. ಅವರು ಅದನ್ನು ರಚಿಸಿದ್ದು ತಿರುವಾರೂರಿನ ತ್ಯಾಗರಾಜಸ್ವಾಮಿ ದೇವಸ್ಥಾನದಲ್ಲಿ. ಈಗ ಚಿದಂಬರಂ ದೇವಸ್ಥಾನದಲ್ಲಿ ಈ ಘಟನೆಗಳು ನಡೆಯುತ್ತವೆ. ಇವರು ಈ ಅಂದಣರುಗಳು 3,000 ದೀಕ್ಷಿತರು ಅಂತ ಇವರಿಗೆ ಹೆಸರು. ಯಾಕೆ ಅಂದರೆ ಇವರು ದೀಕ್ಷೆಯನ್ನು ಪಡೆದು ದೀಕ್ಷಿತರಂತ ಅನ್ನಿಸಿಕೊಂಡು ಆ ನಟರಾಜಸ್ವಾಮಿಯನ್ನು ಪೂಜಿಸುವುದಕ್ಕೆ ಅರ್ಹತೆಯುಳ್ಳವರು. ಬೇರೆ ಯಾವ ಬ್ರಾಹ್ಮಣರು ಎಷ್ಟೇ ಉತ್ತಮರಾದರೂ ಕೂಡ ಆ ಚಿದಂಬರಂ ದೇವಸ್ಥಾನದ ನಟರಾಜಸ್ವಾಮಿಯನ್ನು ಪೂಜಿಸುವುದಕ್ಕೆ ಬೇರೆಯವರಿಗೆ ಅನುಮತಿಯೇ ಇಲ್ಲ. ಈ 3,000 ಅಂದಣರುಗಳು, ತಿಲ್ಲೈ ಅಂದಣರುಗಳಿಗೆ ಮಾತ್ರ ಆ ಪ್ರಿವಿಲೇಜ್ ಇದೆ. ಇವರು ಈ ನಾಯನಾರ್ಗಳ ಪಟ್ಟಿಯಲ್ಲಿ ಬರುವುದಿಲ್ಲ. ಆದ್ದರಿಂದ ಇವರಿಗೆ ತೊಗೈ ಅಡಿಯಾರ್ಗಳಂತ ಕರೀತಾರೆ. ಸರಿ, ಇವರ ವಿಷಯ ಹೇಳುವುದಾದರೆ ಇವರು ಹೇಗೆ ದೀಕ್ಷಿತರಾದರು ಏನು ಅಂತಂದರೆ, ಹೀಗೆ ಪ್ರಾರಂಭ ಆಗುತ್ತೆ ಈ ವಿಡಿಯೋ. ಇಲ್ಲಿಂದ ಈ ಅಂದಣರುಗಳ ಬಗ್ಗೆ ನಾನು ಬಗ್ಗೆ ಹೇಳ್ತಾ ಇದ್ದೀನಿ. ಒಂದು ಸಲ ಮಹಾವಿಷ್ಣುವು, ಶ್ರೀ ಮಹಾವಿಷ್ಣುವು ಆದಿಶೇಷನ ಮೇಲೆ ಮಲಗಿಕೊಂಡು ಸಂತೋಷದಿಂದ ಒಂದು ಆನಂದದಿಂದ ಅನುಭವಿಸ್ತಾ ಇದ್ದಾರೆ. ಮನಸ್ಸಿನಲ್ಲಿ ಶಿವ ತಾಂಡವ ನೃತ್ಯ ಹೇಗೆ ನಡೀತಾಯಿತ್ತು ಅನ್ನೋದನ್ನು ಮನಸ್ಸಿನಲ್ಲಿಯೇ ಮೆಲುಕಾಡ್ತಾ ಹಾಕ್ತಾ ಆನಂದಭರಿತರಾಗಿದ್ದಾರೆ. ಅದು ಎಷ್ಟು ಮಟ್ಟಿಗೆ ಆನಂದ ಆಗಿಬಿಟ್ಟಿದೆ, ಅವರು ಮಗ್ನರಾಗಿಬಿಟ್ಟಿದೆ ಅದರಲ್ಲೇ. ಶಿವನು ಕೂಡ ಅಲ್ಲೇ ನೆಟ್ಟಿಗೆ ಬಂದು ಅವ್ರ ಮನಸ್ಸಿನಲ್ಲಿ ಕೂತು ಅಂದರೆ ಅಲ್ಲೇ ಇಬ್ಬರು ಸೇರಿಬಿಟ್ಟಾಗಿ ಆಗಿದೆ, ಆನಂದಮಗ್ನರಾಗಿಬಿಟ್ಟಿದ್ದಾರೆ, ಅನುಭವಿಸ್ತಾ ಇದ್ದಾರೆ ಸೀನ್, ಅದನ್ನೇ ಅನುಭವಿಸ್ತಾ ಇದ್ದಾರೆ ತಾಂಡವ ನೃತ್ಯವನ್ನು. ಇದರಿಂದ ಏನಾಗಿದೆ, ಇವರ ಆದಿಶೇಷನ ಮೇಲೆ ಮಲಗಿದಾರಲ್ವ, ಆದಿಶೇಷನಿಗೆ ಸ್ವಲ್ಪ ಏನೋ ವ್ಯತ್ಯಾಸವಾದ ಹಾಗೆ ಕಾಣ್ತು, ಏನೋ ಮಹಾವಿಷ್ಣುವಿನ ಭಾರ ಜಾಸ್ತಿ ಆದ ಹಾಗೆ, ಸ್ವಲ್ಪ ಜರ್ಕ್ ಆದ ಹಾಗೆ, ಇದೆಲ್ಲ ಫೀಲಿಂಗ್ ಆಯಿತು ಅವರಿಗೆ, ಈ ಅನುಭವವಾಯಿತು. ಇದರಿಂದ ಏನು ಮಾಡಿದ್ರು, ಆದಿಶೇಷನವರು ಮಹಾವಿಷ್ಣುವನ್ನು ಕೇಳಿದ್ರು, ಮಹಾಸ್ವಾಮಿ ನಾನು ಒಂದು ವಿಷಯವನ್ನು ಕೇಳಬೇಕು ಅಂತೇಳಿ ಸಂಕೋಚವಾಗ್ತಾ ಇದೆ, ಕೇಳಲ್ಲ ಅಂತಂದರು. ಅದೇನಂತೆ, ಕೇಳಪ್ಪ ಪರವಾಗಿಲ್ಲ ಅಂತ ಆದಿಶೇಷನಿಗೆ ಮಹಾವಿಷ್ಣು ಹೇಳಿದ್ರು. ಆಗ ಸ್ವಾಮಿ ನೋಡಿ, ಯಾಕೋ ನಿಮ್ಮ ಭಾರ ಹೆಚ್ಚಾದ ಹಾಗೆ ನನಗೆ ಅನುಭವಿಸ್ತಾ ಇದ್ದೀನಿ, ಅನುಭವವಾಗ್ತಾ ಇದೆ, ಸಣ್ಣ ಸಣ್ಣದಾಗಿ ಜರ್ಕುಗಳಾಗ್ತಾ ಇದೆ, ಯಾಕೋ ಗೊತ್ತಾಗ್ತಾ ಇಲ್ಲ ಏನು ವಿಷಯ, ಅದನ್ನೇ ನಾನು ಕೇಳ್ತಾ ಇದ್ದೀನಿ ಅಂತ ಹೇಳಿದ್ರು. ಆಗ ಶ್ರೀ ಮಹಾವಿಷ್ಣುವು ಒಂದು ಕ್ಷಣ ಹಾಗೇ ಯೋಚನೆ ಮಾಡಿದ್ರು, ಓಹೋ ಹೋ ಹೋ ಇರಬಹುದು, ನಾನು ಶಿವತಾಂಡವ ನೃತ್ಯವನ್ನು ಇಲ್ಲಿ ಮನಸ್ಸಿನಲ್ಲಿ ಅನುಭವಿಸ್ತಾ ಇದ್ದೀನಿ, ಶಿವನು ಇಲ್ಲಿ ಬಂದಿದ್ದಾರೆ, ಆದ್ದರಿಂದ ನನ್ನ ತೂಕದ ಜೊತೆಗೆ ಪರಮೇಶ್ವರನ ತೂಕವು ಸೇರಿರಬಹುದು ಅಂದ್ಕೊಂಡು ಆ ಥರ ಆದಿಶೇಷನ್ ಹೇಳಿದರು. ಇರಬಹುದು ಇರಬಹುದು, ನಾನು ಇದನ್ನು ಅನುಭವಿಸ್ತಾ ಇದ್ದೀನಿ, ಶಿವತಾಂಡವ ನೃತ್ಯದ ದೃಶ್ಯವನ್ನು ಹಾಗೇ ಮಗ್ನನಾಗಿ ಅನುಭವಿಸ್ತಾ ಇದ್ದೀನಿ, ಅದರಿಂದ ಪರಮಶಿವನು ಅದರಲ್ಲಿರುವುದರಿಂದ ಈ ತೂಕ ಜಾಸ್ತಿ ಆದ ಹಾಗೆ ನಿನಗೆ ಅನುಭವವಾಗಿರಬಹುದು ಅಂತ ಹೇಳಿದರು. ಆಗ ಆದಿಶೇಷ ಹೇಳ್ತಾರೆ, ಆಹಾ ನೀವು ಮಾತ್ರ ಈ ಶಿವತಾಂಡವ ನೃತ್ಯವನ್ನು ನೋಡಿ ಆನಂದ ಮಗ್ನರಾಗಿ ನೀವು ಮಾತ್ರ ಅನುಭವಿಸ್ತಾ ಇದ್ರೆ ಸಾಕ, ನಾನು ನೋಡಬೇಡವಾ, ನನಗೂ ಆಸೆ ಇಲ್ವಾ ಅಂತ ಕೇಳ್ತಾರೆ. ಆವಾಗ ಮಹಾವಿಷ್ಣು ಈ ರೀತಿ ಹೇಳ್ತಾರೆ, ಹೌದಪ್ಪ ನಿನಗೆ ಆಸೆ ಇರಬಹುದು, ಆದರೆ ಆ ಶಿವತಾಂಡವ ನೃತ್ಯವನ್ನು ನೋಡಬೇಕಾದ್ರೆ ಸುಲಭ ಅಲ್ಲ, ತಪಸ್ಸು ಮಾಡಬೇಕು, ತಪಸ್ಸು ಮಾಡಿದ್ರೆ ಆವಾಗ ಪರಮಶಿವನನ್ನು ಕುರಿತು ತಪಸ್ಸು ಮಾಡಿದ್ರೆ ಆಗ ಸಾಧ್ಯ ಅಂತ ಹೇಳಿದ್ರು. ಸರಿ, ಅದು ಹೇಗೆ ತಪಸ್ಸು ಮಾಡಬೇಕು, ಎಲ್ಲಿ ಮಾಡಬೇಕು, ನೀವೇ ದಯವಿಟ್ಟು ಅಪಣೆ ಕೊಡಿಸಿ ಅಂತ ಮಹಾವಿಷ್ಣುವನ್ನ ಅಂತ ಕೇಳಿದಾಗ ಹೀಗೆ ಹೇಳ್ತಾರೆ, ಭೂಲೋಕದಲ್ಲಿ ತಿಲ್ಲೈ ಅಂತ ಒಂದು ಊರಿದೆ, ಆ ಊರಿಗೆ ಹೋಗಿ ನೀನು ಪರಮೇಶ್ವರನನ್ನು ಕುರಿತು ಈ ರೀತಿ ಧ್ಯಾನ ಮಾಡು, ಅಲ್ಲಿ ವ್ಯಾಘ್ರಪಾದ ಅಂತ ಇನ್ನೊಬ್ಬರು ಋಷಿಗಳು ಕೂಡ ಇದೇ ವಿಷಯಕ್ಕಾಗಿ ಶಿವ ತಾಂಡವ ನೃತ್ಯವನ್ನು ನೋಡಬೇಕು ಅಂತ ಹೇಳಿ ಆ ಉದ್ದೇಶಕ್ಕಾಗಿ ಅವರು ಅಲ್ಲಿ ತಪಸ್ಸು ಮಾಡ್ತಾ ಇದ್ದಾರೆ, ನೀನು ಅಲ್ಲಿಗೆ ಹೋಗಿ ಅವರ ಜೊತೆಯಲ್ಲಿ ಸೇರಿ ನೀವಿಬ್ರು ಸೇರಿ ತಪಸ್ಸು ಮಾಡಿ ಅಂತ. ಸರಿ ಅಂತ ಹೇಳಿ ಆದಿಶೇಷ ಭೂಲೋಕಕ್ಕೆ ಬಂದು ಪತಂಜಲಿ ಎನ್ನುವ ಮಹರ್ಷಿಯ ರೂಪದಲ್ಲಿ ಅಲ್ಲಿ ಬರುತ್ತಾರೆ. ಬಂದು ವ್ಯಾಘ್ರಪಾದ ಅವರ ಜೊತೆಯಲ್ಲಿ ಇಬ್ಬರು ಸೇರಿಕೊಂಡು ಉತ್ತಮವಾದ ಭಕ್ತಿಯಿಂದ ಕೂಡಿದ ತಪಸ್ಸನ್ನು ಶಿವನ ಕುರಿತು ಮಾಡ್ತಾರೆ. ಈ ಥರ ಶಿವ ತಾಂಡವ ನೃತ್ಯವನ್ನು ನಾವು ನೋಡಬೇಕು ಅಂತ ತಪಸ್ಸು ಮಾಡ್ತಾರೆ. ಶಿವನಿಗೆ ಬಹಳ ಪ್ರೀತಿಯಾಗತ್ತೆ ಇವರ ತಪಸ್ಸು, ಆಗಲಿ ಬಂದು ತಾಂಡವ ನೃತ್ಯವನ್ನು ಮಾಡ್ತೇನೆ ಅಂತ ಅನುಗ್ರಹಿಸ್ತಾರೆ. ಆದ್ದರಿಂದ ಶಿವನು ಈಗ ಕೈಲಾಸದಿಂದ ಹೊರಟು ಚಿದಂಬರಂ ಕಡೆಗೆ, ಅದೇ ತಿಲ್ಲೈ ಕಡೆಗೆ ಬರ್ತಾ ಇದ್ದಾರೆ. ಈ ತಮಿಳ್ನಾಡಿನಲ್ಲಿ ಎಷ್ಟೋ ಊರುಗಳಿಗೆ ತಮಿಳು ಹೆಸರುಗಳೇ ಇದೆ. ಫಾರ್ ಎಕ್ಸಾಂಪಲ್, ನೆಲ್ಲೈ ಅಂದರೆ ತಿರುನೆಲ್ವೇಲಿ, ಕೋವೈ ಅಂದರೆ ಕೊಯಮತ್ತೂರು, ತಿಲ್ಲೈ ಅಂದರೆ ಚಿದಂಬರಂ, ಹೀಗೆ ತಮಿಳು ಹೆಸರುಗಳಿವೆ. ಪರಮೇಶ್ವರ ಏನು ಮಾಡಿದ್ರು, ತಿಲ್ಲೈಗೆ ಹೊರಟರು, ನೃತ್ಯ ಮಾಡಬೇಕಲ್ಲ ಆ ಪರ್ಫಾರ್ಮೆನ್ಸ್ಗೋಸ್ಕರ ಹೊರಟರು. ಇದನ್ನು ಕಂಡ ಶಿವಗಣಗಳು ಏನು ಮಾಡಿದ್ರು, ನಾವು ನೋಡಬೇಡ್ವೆ, ನಾವು ಬರ್ತೀವಿ ಅಂತಂದರು. ಪರಮಶಿವನು ಹೇಳಿದರು, ಆಯಿತು ಬನ್ನಿ, ಅದಕ್ಕೇನಂತೆ ನೀವು ಬನ್ನಿ ಅಂತಂದರು. ಇದನ್ನು ಅರಿತ ದೇವಾದಿದೇವರು, ದೇವಗಣಗಳು, ಮುನಿಗಳು, ಋಷಿಗಳು ಎಲ್ಲರೂ, ದೇವತೆಗಳು ಎಲ್ಲರೂ, ನಾವು ಬರೋದು ಬೇಡವೇ, ನಾವು ಬರಬೇಕು ಅಂತಂದರು. ಸರಿ ನೀವು ಬನ್ನಿ, ಎಲ್ಲರೂ ಬನ್ನಿ ಅಂತ ಹೇಳಿ ಎಲ್ಲರೂ ಬಂದರು. ಎಷ್ಟು ಜನ, 78,000 ಜನ. ಎಂಥವರವರೆಲ್ಲ ಬಹಳ ದೊಡ್ಡ ದೊಡ್ಡ ಮನುಷ್ಯರಲ್ಲ, ಬಹಳ ದೊಡ್ಡ ದೊಡ್ಡ ವ್ಯಕ್ತಿಗಳು ಇಲ್ಲಿ ನೃತ್ಯವನ್ನು ನೋಡೋಕ್ಕೆ ಬಂದರು. ಸರಿ, ನೃತ್ಯ ಬಹಳ ಅಮೋಘವಾಗಿ, ಅತ್ಯಮೋಘವಾಗಿ, ಭರ್ಜರಿಯಾಗಿ ನಡೆಯಿತು. ಯಾರು ಆಡಿಯನ್ಸು, ಇಲೈಟ್ ಆಡಿಯನ್ಸ್. ಇಲೈಟ್ ಆಡಿಯನ್ಸ್ ಅಂದರೆ ಘನವಾದ ಒಂದು, ಆ ನೃತ್ಯವನ್ನು ಹೇಗೆ ಅನುಭವಿಸಬೇಕು, ಹೇಗೆಲ್ಲ ಇರುತ್ತೆ ಅಂತ ಎಲ್ಲವನ್ನೂ ತಿಳಿದಂತಹ ಆಡಿಯನ್ಸು. ಆ ಸ್ಪೆಕ್ಟೇಟರ್ಸ್ ಇಲೈಟ್ ಸ್ಪೆಕ್ಟೇಟರ್ಸ್ ಎಲ್ಲ ಸೇರಿದ್ರು. ಪಾಂಡವರ ನೃತ್ಯ ಭರ್ಜರಿಯಾಗಿ ನಡೀತು, ಅಮೋಘವಾಗಿ ಅತ್ಯಮೋಘವಾಗಿ ನಡೀತು. ಎಲ್ಲರೂ ಏನು ಪರಮಾನಂದಿತರಾದರು ಆ ನೃತ್ಯವನ್ನು ನೋಡಿದವರೆಲ್ಲ ಬಹಳ ಸಂತುಷ್ಟರಾದರು. ಆಹಾಹಾಹಾ, ಎಂತಹ ನೃತ್ಯವನ್ನು ನಾವು ಕಂಡ್ವಿ, ನಮ್ಮ ಜನ್ಮವೇ ಸಾರ್ಥಕವಾಯಿತು ಅಂತ ಹೇಳಿಬಿಟ್ಟು ಪರಮಾನಂದದಿಂದ ಎಲ್ಲರೂ ಸಂತುಷ್ಟರಾದರು. ಈ ನೃತ್ಯ ಸಂಭ್ರಮವೆಲ್ಲ ಮುಗಿದ ಮೇಲೆ ಎಲ್ಲರೂ ಆನಂದ ತುಂದಿಲ್ಲರಾಗಿದ್ದಾರೆ. ಮತ್ತೆ ಎಲ್ಲರೂ ಅವರವರ ಸ್ಥಳಗಳಿಗೆ ಹಿಂದಿರುಗಿದ್ದಾರೆ. ಪರಮಶಿವನು ಕೈಲಾಸಕ್ಕೆ, ದೇವತೆಗಳೆಲ್ಲ ಅವರ ಲೋಕಕ್ಕೆ, ದೇವಲೋಕಕ್ಕೆ ಬಂದವರೆಲ್ಲ ಅವರವರ ಜಾಗಗಳಿಗೆ ಹೊರಡಲು ಉದ್ಯುಕ್ತರಾಗಿದ್ದಾರೆ. ಆಗ ಪರಮಶಿವನು ಎಲ್ಲರೂ ಹೊರಡುವುದು ಬೇಡ, ಒಂದು 3,000 ಜನ ನೀವು ಇಲ್ಲೇ ಇರಿ, 3,000 ಜನ ಮಾತ್ರ ಇಲ್ಲೇ ಇರಿ, ಇಲ್ಲಿ ನಟರಾಜ ಸ್ವಾಮಿಯಾಗಿ ನಾನು ಇಲ್ಲೇ ನೆಲೆಸ್ತೇನೆ, ನನಗೆ ಪೂಜೆ ಮಾಡಿಕೊಂಡು, ಅಂದರೆ ಆ 3,000ದಲ್ಲಿ ಒಬ್ಬರು ಇವರಾಗಿರ್ತಾರೆ, ಪೂಜೆ ಮಾಡಿಕೊಂಡು ಇವರಿಗೆ ಬೇಕಾದ ಪೂಜೆ ಪುನಸ್ಕಾರಗಳನ್ನು ಮಾಡಿಕೊಂಡು ಇರುವ ಜವಾಬ್ದಾರಿ ನಿಮ್ಮದು ಅಂತ ಹೇಳಿ ಆ 3,000 ಜನರಿಗೆ ಒಂದು ಸೂಚನೆ ಕೊಡ್ತಾರೆ. ಆ 3,000 ಜನರೇ ದೀಕ್ಷೆಯನ್ನು ಪಡೆದ ದೀಕ್ಷಿತರು ಅಂತ ಅನ್ನಿಸಿಕೊಳ್ಳುವ ತಿಲ್ಲೈ ಅಂದಣರುಗಳು ಇದೆಲ್ಲ ಆಗಿ ಅವರೆಲ್ಲ ಹಿಂತಿರುಗಿದರು. ಸ್ವಲ್ಪ ಕಾಲ ನಡೆದ ಮೇಲೆ ಬ್ರಹ್ಮದೇವನು ಏನು ಮಾಡ್ದ, ಬ್ರಹ್ಮದೇವನು ತಾನು ತನ್ನ ಲೋಕದಲ್ಲಿ ಒಂದು ಯಾಗವನ್ನು ಮಾಡಬೇಕು ಅಂತ ನಿಶ್ಚಯಿಸಿ ಆ ಯಾಗಕ್ಕೆ ಎಲ್ಲರನ್ನೂ, ದೇವತೆಗಳನ್ನು, ಋಷಿಗಳನ್ನು ಎಲ್ಲರನ್ನೂ ಆಹ್ವಾನಿಸಿದರು. ಆ ನಂತರ ಈ ತಿಲ್ಲೈನ ಅಂದಣರ್ಗಳು ಇವರನ್ನು ಆಹ್ವಾನಿಸಬೇಕು, ಅವರು ಬಹಳ ಗೌರವಕ್ಕೆ ಪಾತ್ರರಾದವರೇ ಅಂತ ಪರಿಗಣಿಸಿ ಅವರನ್ನು ಆಹ್ವಾನಿಸೋದಕ್ಕೆ ಬಂದರು. ಬಂದು ಅವರಿಗೆ ಅಂದಣರ್ಗಳಿಗೆ ಹೇಳಿದರು, ತಿಲ್ಲೈ ಅಂದಣರಿಗೆ ಈ ತಿರಿ ಹೇಳಿದರು, ನಾನು ಈ ಒಂದು ಯಾಗವನ್ನು ಮಾಡ್ತಾ ಇದ್ದೇನೆ, ತಾವೆಲ್ಲರೂ ಬಂದು ಭಾಗವಹಿಸಿ ಸಂತೋಷಗೊಳಿಸಬೇಕು ನನ್ನನ್ನು. ಅದಕ್ಕೆ ಅವರು ಹೇಳಿದರು, ಇಲ್ಲ ಇಲ್ಲ, ನಾವು ಬರೋಕ್ಕಾಗೋದಿಲ್ಲ, ನಮಗೆ ಇಲ್ಲಿ ನಮ್ಮ ನಟರಾಜ ಸ್ವಾಮಿಯನ್ನು ಪೂಜಿಸಿ ಮಾಡುವ ಕರ್ತವ್ಯವಿದೆ, ಆ ಕರ್ತವ್ಯ ಬಿಟ್ಟು ನಾವು ಬರೋಕ್ಕಾಗೋದಿಲ್ಲ ಅಂತ ಬ್ರಹ್ಮನಿಗೆ ತಿಳಿಸಿದರು. ಆದರೆ ಬ್ರಹ್ಮದೇವ ಏನು ಮಾಡ್ದ, ಬಹಳ ಪ್ರೀತಿಯಿಂದ ಒತ್ತಾಯ ಮಾಡ್ದ, ಖಂಡಿತ ನೀವೆಲ್ಲ ಬರಬೇಕು, ನೀವೆಲ್ಲ ಬರದಿದ್ದರೆ ಹೇಗೆ ಯಾಗ ಚೆನ್ನಾಗಿ ನಡಿಬೇಕು ಅಂದರೆ ಎಲ್ಲರೂ ಬಂದರೆ ತಾನೇ ಚೆನ್ನಾಗಿ ನಡೆಯುತ್ತೆ, ಆದರೆ ಖಂಡಿತವಾಗಿ ನೀವು ಬರೋಕ್ಕೆ ಪ್ರಯತ್ನ ಮಾಡಿ ಅಂತ ಹೇಳಿದಾಗ ಅಲ್ಲೇ ಇದ್ದರಲ್ಲ ವ್ಯಾಘ್ರಪಾದ ಮತ್ತು ಪತಂಜಲಿ ಅವರು ಹೇಳಿದರು, ನೀವು ಈ ಬಗ್ಗೆ ಯೋಚನೆ ಮಾಡಬೇಡಿ, ನಟರಾಜ ಸ್ವಾಮಿಯ ಪೂಜೆಯ ಕೈಂಕರ್ಯವನ್ನು ಆ ಡ್ಯೂಟಿಯನ್ನು ನಾವು ಮಾಡ್ತೇವೆ, ನೀವೇನು ಯೋಚನೆ ಮಾಡಬೇಡಿ, ನೀವು ಹೋಗಿಬಿಟ್ಟು ಯಾಗದಲ್ಲಿ ಭಾಗವಹಿಸಿ ಬನ್ನಿ, ಮರಳಿ ಬನ್ನಿ ಅಂತ ಹೇಳಿದರು. ಹೀಗೆ ಆ ಜವಾಬ್ದಾರಿಯನ್ನು, ಪೂಜೆ ಮಾಡುವ ಜವಾಬ್ದಾರಿಯನ್ನು ಅವರು ತೆಗೆದುಕೊಂಡಿದ್ದರಿಂದ, ವ್ಯಾಘ್ರಪಾದ ಮತ್ತು ಪತಂಜಲಿಯವರು ವಹಿಸಿಕೊಂಡಿದ್ದರಿಂದ ಈ 3,000 ಜನರು ಕೂಡ ಅಂದನರ್ಗಳು, ತಿಲ್ಲಯಂದನರ್ಗಳು ಬ್ರಹ್ಮಲೋಕಕ್ಕೆ ಹೋಗಿ ಆ ಯಾಗದಲ್ಲಿ ಭಾಗವಹಿಸಿ ಎಲ್ಲ ಕಾರ್ಯಗಳೆಲ್ಲ ಚೆನ್ನಾಗಿ ನಡೆಯಿತು. ಮತ್ತೆ ತಿಲ್ಲೈಗೆ ಇವರು ವಾಪಸ್ ಬರೋದಕ್ಕೆ ಉದ್ಯುಕ್ತರಾದರು. ಆಗ ಬ್ರಹ್ಮದೇವರು ಬಂದಿದ್ದವರಿಗೆಲ್ಲ ತಾಂಬೂಲ ಕೊಡುವಂತಹ ಬಹುಮಾನವನ್ನು ವಿತರಿಸುವ ಕಾರ್ಯಕ್ರಮವನ್ನು ಇಟ್ಟುಕೊಂಡಿರ್ತಾರೆ, ಬಂದವರಿಗೆಲ್ಲ ಕೊಟ್ಟು ಕಳುಹಿಸೋ ಕಾರ್ಯಕ್ರಮ. ಇದರಲ್ಲಿ ಈ ಅಂದಣರ್ಗಳು, ತಿಲ್ಲೈ ಅಂದಣರ್ಗಳು ಬಂದಿದ್ದರಲ್ಲ, ಅವರು ಕೂಡ ಒಬ್ಬೊಬ್ಬರಾಗಿ ಒಬ್ಬೊಬ್ಬರಾಗಿ ತಾಂಬೂಲವನ್ನು, ಬಹುಮಾನವನ್ನು ಸ್ವೀಕರಿಸ್ತಾ ಇರ್ತಾರೆ. ಹೀಗಿದ್ದಾಗ ಏನಾಗುತ್ತೆ, ಒಂದು ಬಹುಮಾನ ಉಳಿಕೊಳ್ಳುತ್ತೆ. ನಾವು 3,000 ಜನ ಬಂದವಲ್ಲ, ಅದು ಹೇಗೆ ಒಂದು ಕಡಿಮೆ ಆಗಿಬಿಡುತ್ತೆ ಅಂತ ಎಲ್ಲರಿಗೂ ಒಂದು ಸಂದೇಹ ಬಂದುಬಿಡುತ್ತೆ. ಆಗ ಅಲ್ಲಿ ನಮ್ಮ ನಟರಾಜ ಸ್ವಾಮಿಯು ಬಂದು ಹೀಗೆ ಹೇಳ್ತಾರೆ, ಇದೇನಿದು ನನ್ನನ್ನೇ ಬಿಟ್ಟುಬಿಟ್ರಲ್ಲ ನೀವು, ನಾನು ತಿಲ್ಲೈನಲ್ಲಿರೋವನು ನಾನೇ, 3,000 ಜನರು ಬಂದವನು ನಾನೇ, ಇಲ್ಲಿ ನಿಮ್ಮೊಳಗೆ ಇರೋವನು ನಾನೇ, ನನ್ನನ್ನೇ ಮರೆತುಬಿಟ್ರಲ್ಲ ಅಂತ ಹೇಳಿದಾಗ ಇವರಿಗೆಲ್ಲ ಬಹಳ ಸಂತೋಷವಾಗುತ್ತೆ. ಮತ್ತು ಅವರನ್ನು ನಮ್ಮಲ್ಲೇ ನೀನಿದೆಯಾ ಅಂತ ಹೇಳಿ ಬಹಳ ಸಂತೋಷಪಟ್ಟು ಅವರಿಗೆ ಸಭಾನಾಯಕ ಅಂತ ಹೇಳಿ ಅವರನ್ನು ಘೋಷಿಸ್ತಾರೆ. ತಿಲ್ಲೈ ನಟರಾಜ ಸ್ವಾಮಿಯನ್ನು ಸಭಾನಾಯಕ ಅಂತ ಹೇಳಿ ಘೋಷಿಸ್ತಾರೆ. ಇದಾದ ಮೇಲೆ ಎಲ್ಲ ಬಂದುಬಿಟ್ರು. ಈ ಪಿಲ್ಲೈ ಅಂದಣರ್ಗಳ ಬಗ್ಗೆ, 3,000 ಜನರ ಬಗ್ಗೆ, 3,000 ದೀಕ್ಷಿತರ ಬಗ್ಗೆ ನಮ್ಮ ವೈಷ್ಣವ ಸಂಪ್ರದಾಯದಲ್ಲೂ ಕೂಡ ಒಂದು ಪ್ರಸ್ತಾಪವಿದೆ. ಏನು ಅಂತಂದರೆ, ಕುಲಶೇಖರ ಆಳ್ವಾರ್ ಅನ್ನವರು ನಾಲಾಯಿರ ದಿವ್ಯ ಪ್ರಬಂಧಂ ಪೆರುಮಾಳ್ ತಿರುಮೊಳಿ 742 ಪಾಸುರದಲ್ಲಿ ಈ ಪಿಲ್ಲೈ ಅಂದಣರ್ಗಳ ಬಗ್ಗೆ, 3,000 ಅಂದಣರ್ಗಳ ಬಗ್ಗೆ ಹೀಗೆ ಹೇಳ್ತಾರೆ. ಒಂದು ಎದಿರಿಂದ ತಾಳಗೈ தன் உரத்தை கீறி ஒரு குருதி பொழி தரவன் கணையோன் ரேவி மந்திரங்கொள் மறை முனிவன் வேள்வி காத்து வல்லரக்கர் உயிருண்ட மைந்தன் கால்மீன் செந்தளிர்வாய் மலர் நகைச்சேர் செழுந்தன் சோலை தில்லை நகர் திருச்சித்திர கூட்டம் தன்னுள் அந்தணர்கள் ஒரு மூவாயிர வரைத்த அணிமணியாச்சனித்திருந்த ஒம்மான்றானே ಅಂತ ಈ ರೀತಿ ಅವರ ಪಾಸರದಲ್ಲಿ ಮೆನ್ಷನ್ ಮಾಡಿದ್ದಾರೆ. ಮತ್ತು ತಿರುಮಂಗಯ್ಯಾಳ್ವಾರ್ ಅನ್ನೋರು ಸಹ ಅವರ ಪಾಸರದಲ್ಲಿ ಈ 3,000 ಪಿಲ್ಲೈ ಅಂದನಗಳ ಬಗ್ಗೆ ಈ ತರಹ ಮೆನ್ಷನ್ ಮಾಡ್ತಾರೆ. ಮಾವಾಯಿನ್ ಅಂಗಮಂ ಅಂಗಂ ಮರಿಯಾದಿ ಕೇರಿ ಮಳೆಮಾ ಮುದುಕುನ್ರಡುತ್ತು ಆಯರ್ ತಂಗಳ್ ಕೋವಾಯ್ ನೀರೈ ಮೇಯ್ತು ಉಲಗುಂಡ ಮಾಯನ್ ಕುರೈಮಾ ಕಳಲ್ ಕೂಡುಂ ಕುರಿಪ್ಪುಡಯಿ மூவாயிர நான் மறையாழர் மாளும் முறையால் வணங்க அணங்காய சோதி தேவாதி தேவன் திகழ்கின்ற தில்லை திருச்சித்திர கூட்டம் சென்று ஷேர்மின்களே. ஹீகே அவரூ சா ஸ்ரீ வைஷ்ணவ சம்பிரதாயத்தில் ஈ 3,000 அந்தரே தீட்சிதர்கள ஒரு மென்ஷன் பிரஸ்தாபவன்னு மாடிதார். சரி, இல்லிந்த ஏனாகத்தே எல்லரும் ತಿಲ್ಲೈಗೆ ಬಂದರು. ನಮ್ಮ ಅನಾವಾಯಿಶೋರ ಚಕ್ರವರ್ತಿ ಅನ್ನುವರ ಅಪೇಕ್ಷೆಯ ಮೇರೆಗೆ ತಿರುತ್ತೊಂಡರ ತೋಗೈ ಬರೆದಿದ್ದಾರಲ್ಲ, ರಚಿಸಿದ್ದಾರಲ್ಲ ನಮ್ಮ ಸುಂದರಮೂರ್ತಿಯವರು, ಅದನ್ನು ಶೇಖಿಯಾರ್ ಪೆರುಮಾಳವರು ವಿಶದವಾಗಿ ಒಂದೊಂದು ಒಬ್ಬೊಬ್ಬ ನಾಯನಾರ್ಗಳ ಬಗ್ಗೆಯೂ ವಿಶದವಾಗಿ ರಚಿಸುವ ಹಾಗೆ ಅವರು ಸೂಚನೆ ಕೊಡ್ತಾರೆ. ಅವರ ಸೂಚನೆಯ ಮೇಲೆ, ಈ ಚಕ್ರವರ್ತಿಯವರ ಸೂಚನೆ ಮೇಲೆ 1 ಕಾಲ ಶೇಖಿಯಾರವರು ಈ ತಿರುತ್ತೊಂಡರ ತೋಗೆಯನ್ನು ವಿಷದವಾಗಿ ರಚಿಸ್ತಾರೆ. ಇದು 1 ಕಾಲ ತೆಗೆದುಕೊಳ್ಳುತ್ತೆ. ಅದಾದ ಮೇಲೆ ಅದೇ ಕ್ಷೇತ್ರದಲ್ಲಿ ಚಿದಂಬರಂ ಕ್ಷೇತ್ರದಲ್ಲಿಯೇ ಪ್ರಪ್ರಥಮವಾಗಿ ಅಂದರೆ ಅದಕ್ಕೆ ಮೊದಲು ಎಲ್ಲೂ ನಡೆದಿಲ್ಲ, ಈ ನಾಯನಾರ್ಗಳ ಬಗ್ಗೆ 1 ಕಾಲ ಅನವಾಯ ಶೌರ್ಯ ಚಕ್ರವರ್ತಿಯ ಸಮ್ಮುಖದಲ್ಲಿ, ಚಿದಂಬರಂ ಸನ್ನಿಧಿಯಲ್ಲಿ, ನಟರಾಜರ ಸನ್ನಿಧಿಯಲ್ಲಿ 1 ಕಾಲ ಉಪನ್ಯಾಸ ನಡೆಯುತ್ತೆ. ಇದನ್ನೇ ಪೆರಿಯ ಪುರಾಣಂ ಅಂತ ಇವಾಗ ಹೇಳೋದು. ಈ ಪುರಾಣಂ ಗಾತ್ರದಲ್ಲಿ ದೊಡ್ಡದಲ್ಲ, ವಿಷಯದಲ್ಲಿ ಬಹಳ ಘನವಾದ ವಿಷಯವನ್ನು ಒಳಗೊಂಡಿರೋದ್ರಿಂದ ಇದಕ್ಕೆ ಪೆರಿಯ ಪುರಾಣಂ ಅಂತ ಹೆಸರಾಗಿದೆ. ಇನ್ನು ಈ ತಿಲ್ಲೈ ಅಂದರೆ ಚಿದಂಬರಂ ಕ್ಷೇತ್ರದ ಮಹಿಮೆ ಮತ್ತೇನಿದೆ ಅಂತ ಹೇಳಿದರೆ, ಅಂಥದ ಶೈವ ಸಿದ್ಧಾಂತದ 4 ಆಧಾರ ಸ್ತಂಭಗಳು ಅಂತ ಅನಿಸಿಕೊಳ್ಳುವ 4 ಮಹನೀಯರು ಅಂದರೆ ತಿರುನಾವುಕ್ಕರಸರ್, ಸುಂದರಮೂರ್ತಿ ನಾಯನಾರ್, ತಿರುಜ್ಞಾನ ಸಂಬಂಧರ್ ಮತ್ತು ಮಾಣಿಕ್ಯ ವಾಚಕರ್, ಅವರೂ ಸಹ ಈ ಕ್ಷೇತ್ರದಲ್ಲಿ ಬಂದು ತಮ್ಮ ಕೈಂಕರ್ಯವನ್ನು ನಡೆಸಿದ್ದಾರೆ, ಅವರು ಇಲ್ಲೇ ಇದ್ದಿದ್ದಾರೆ. ಮತ್ತು ಇನ್ನೇನಂತಂದರೆ, ಕೆಲವು ನಾಯನಾರ್ಗಳು ಈ ಶಿವ ಸಾನ್ನಿಧ್ಯದಲ್ಲೇ ಅಂದರೆ ನಂದನಾರ್ ಮುಂತಾದವರು ಈ ಶಿವ ಸಾನ್ನಿಧ್ಯದಲ್ಲೇ ತಮ್ಮ ಮುಕ್ತಿಯನ್ನು ಪ್ರಾಪ್ತಿ ಪಡ್ಕೊಂಡಿದ್ದಾರೆ, ಇಲ್ಲೇ ಭಗವಂತನಲ್ಲಿ ಐಕ್ಯವಾಗಿಬಿಟ್ರು. ಈ ಮಹಿಮೆ ಕೂಡ ಈ ಚಿಲ್ಲೈ ಇದಕ್ಕೆ ಸೇರಿದ್ದು, ಮಹಿಮೆ ಸೇರಿದ್ದು. ಇಂತಹ ಮಹತ್ವವುಳ್ಳ ಚಿದಂಬರಂ ಕ್ಷೇತ್ರವನ್ನು 1-2 ವಾಕ್ಯಗಳಲ್ಲಿ ಹೇಳುವುದಕ್ಕೆ ಆಗುವುದಿಲ್ಲ. ಬಹಳ ಈಚೆಗೆ ಗೋಪಾಲಕೃಷ್ಣ ಭಾರತಿ ಅನ್ನುವ ಮಹನೀಯರು ತಮ್ಮ ಒಂದು ಕೃತಿಯಲ್ಲಿ, ಕೀರ್ತನೆಯಲ್ಲಿ ಈ ಭಗವಂತನನ್ನು ಕುರಿತು ಹಾಡಿದ್ದಾರೆ. ಅಭೋಗಿ ರಾಗದಲ್ಲಿ ಆ ಕೀರ್ತನೆಯೂ ಇದೆ. ಆ ಕೀರ್ತನೆಯು ಸ್ವರೂಪವು ಯಾವ ರೀತಿ ಇದ್ದಿರಬಹುದು ಅನ್ನೋದನ್ನು ಅಡಿಯೇ ಒಂದು ನಿಮಗೆ ಅದನ್ನು ಹಾಡುವುದರ ಮೂಲಕ ತೋರಿಸಿಕೊಡುವ ಪ್ರಯತ್ನ ಮಾಡ್ತೀನಿ.

0: ಇಂತಹ ಚಿದಂಬರಂ ಕ್ಷೇತ್ರದ ಬಗ್ಗೆ ಏನು ಎಲ್ಲರೂ ನಂಬಿದ್ದಾರೆ ಅಂದರೆ, ಚಿದಂಬರಂ ಬೇರೆ ಎಲ್ಲ ತಿಲ್ಲೈ ಕೈಲಾಸ, ಕೈಲಾಸವೇ ಚಿದಂಬರ, ಅಂದರೆ ಕೈಲಾಸವೇ ತಿಲ್ಲೈ, ತಿಲ್ಲೈಯೇ ಕೈಲಾಸ ಅಂತ ಎಲ್ಲರೂ ನಂಬಿದ್ದಾರೆ. ಇಂತಹ ಚಿದಂಬರಂ ಬಗ್ಗೆ ಸಂಕ್ಷಿಪ್ತವಾಗಿ ಹೇಳೋದು ಸಾಲದು. ಇದಕ್ಕಾಗಿ ಮತ್ತೊಂದು ವಿಡಿಯೋವನ್ನು ನಾನು ವಿಶದವಾಗಿ ತಿಳಿಸಿಕೊಳ್ಳುವ ಪ್ರಯತ್ನವನ್ನು ಮಾಡ್ತೇನೆ. ಅದುವರೆಗೆ ಎಲ್ಲರಿಗೂ ನಮಸ್ಕಾರ.
1: ಓಂ ನಮಃ ಶಿವಾಯ. ಯು ಆರ್ ಲಿಸ್ನಿಂಗ್ ಟು ಶೈವಂ.org ರೇಡಿಯೋಸ್, 24/7 ಸ್ಪಿರಿಚುವಲ್ ಚಾನೆಲ್ಸ್ ಫ್ರಮ್ ಶೈವಂ.org. ಓಂ ನಮಃ ಶಿವಾಯ.
2: Dear listeners of Shaivam.org, the following is Shukla Yajurvedam, Karma Shaka, Adhyayam 25.
3: Atha Panchavimsho Adhyayaha. Om Hiranyagarbhas Samavartata Agre Bhutasya Jatah Patireka Asit. ಸದಾ ಆಧಾರ ಪೃಥಿವೀಂದ್ಯಾಮುತೇಮಾಂ ಕಸ್ಮೈ ದೇವಾಯ ಹವಿಷಾ ವಿಧೇಮ. ಉಪಯಾಮ ಗೃಹೀತೋಸಿ ಪ್ರಜಾಪಾತಯೇ ತ್ವಾಜುಷ್ಟಂ ಗೃಹ್ಣಾಮ್ಯೇಷ ತೇಯೋ ನಿಸ್ಸೂರ್ಯಸ್ತೆ ಮಹಿಮಾ. ಯಸ್ತೇ ಹನ್ ಸಂವತ್ಸರೇ ಮಹಿಮಾ ಸಂಬಭೂವ ಯಸ್ತೇವಾಯ ಅಂತರಿಕ್ಷೇ ಮಹಿಮಾ ಸಂಬಭೂವ. ಯಸ್ತೇ ದಿವಿ ಸೂರ್ಯೇ ಮಹಿಮಾ ಸಂಬಭೂವ ತಸ್ಮೈ ತೇ ಮಹಿಮ್ನೇ ಪ್ರಜಾಪಾತಯೇ ಸ್ವಾಹಾ ದೇವೇಭ್ಯಃ. ಯಃ ಪ್ರಾಣತೋ ನಿಮಿಷತೋ ಮಾಹಿ ತ್ವೈಕ ಇದ್ರಾಜಾ ಜಗಾತೋ ಬಭೂವ. ಯ ಈಶೇ ಅಸ್ಯ ದ್ವಿಪದಶ್ಚತುಷ್ಪದಃ ಕಸ್ಮೈ ದೇವಾಯ ಹವಿಷಾ ವಿಧೇಮ. ಉಪಯಾಮ ಗೃಹೀತೋಸಿ ಪ್ರಜಾಪಾತಯೇ ತ್ವಾಜುಷ್ಟಂ ಗೃಹ್ಣಾಮ್ಯೇಷ ತೇಯೋ ನಿಶ್ಚಂದ್ರಮಾಸ್ತೆ ಮಹಿಮಾ. ಯಸ್ತೇ ರಾತ್ರೌ ಸಂವತ್ಸರೇ ಮಹಿಮಾ ಸಂಬಭೂವ ಯಸ್ತೇ ಪೃಥಿವ್ಯಾಮಗ್ನೌ ಮಹಿಮಾ ಸಂಬಭೂವ. ಯಸ್ತೇ ನಕ್ಷತ್ರೇಷು ಚಂದ್ರಮಾಸಿ ಮಹಿಮಾ ಸಂಬಭೂವ ತಸ್ಮೈ ತೇ ಮಹಿಮ್ನೇ ಪ್ರಜಾಪಾತಯೇ ದೇವೇಭ್ಯ ಸ್ವಾಹಾ. ಯುಂಜಂತಿ ಬ್ರಧ್ನಮಾರುಷಂಚರಂತಂ ಪರಿತಸ್ಥುಷಾಃ ರೋಚಂತೇ ರೋಚನಾ ದಿವಿ ಯುಂಜಂತ್ಯಸ್ಯ ಕಾಮ್ಯಾ ಹರೀ ವಿಪಕ್ಷಸಾರಥೇ. ಶೋಣಾ ಧೃಷ್ಣೂ ನೃವಾಹಾಸ ಯದ್ವಾತೋ ಅಪೋ ಅಗಾನೀಗನ್ ಪ್ರಿಯಾಮಿಂದ್ರಸ್ಯ ತನ್ವಂ ಏತಗ್ಸ್ತೋ ತರನೇನ ಪಥಾ ಪುನರಶ್ವಮಾವರ್ತಯಾಸಿನಃ. ವಸಾವಸ್ತ್ವಾನ್ ಜಂತು ಗಾಯತ್ರೇಣ ಛಂದಾಸ ರುದ್ರಾಸ್ತ್ವಾನ್ ಜಂತು ತ್ರೈಷ್ಟು ಭೇನ ಛಂದಾಸ. ಆದಿತ್ಯಾಸ್ತ್ವಾನ್ ಜಂತು ಜಾಗಾತೇನ ಛಂದಾಸ ಭೂರ್ಭುವಸ್ವರ್ಲಾಜಿ ಛಾಚಿ ವ್ಯೇಗವ್ಯೇ ಏತದನ್ನ ಮತ್ತದೇವಾ ಏತದನ್ನ ಮಧ್ಯ ಪ್ರಜಾಪತೇ ಕಸ್ವೀದೇ ಕಾಕೀ ಚಾರತಿ ಗೌಸ್ವಿಜ್ಜಾಯತೇ ಪುನಃ ಕಿಗ್ಗಿಸ್ವಿಧಿಮಸ್ಯಾಭೇಷಜಂಗಿಂ ವಾವಪಾನಂ ಮಹತ್ ಸೂರ್ಯ ಏಕಾಕೀ ಚಾರತಿ ಚಂದ್ರಮಾ ಜಾಯತೇ ಪುನಃ అగ్నిర్హిమస్యాభేషజం భూమిరావపానం మహతే కాస్వీదాసీత్ పూర్వచిత్తిః కిగ్గిస్వీదాసీత్ బృహద్వయాః కాస్వీదాసీత్ పిలిప్పిలా కాస్వీదాసీత్ పిశంగిలా ద్యౌరాసీత్ పూర్వచిత్తిరశ్వ.

ಪಾಪಛತೈರಾವತ್ವಸೀದಗ್ರೀವಶ್ಚಾಗೈಃ ನ್ಯಗ್ರೋಧಶ್ಚಮಸೈಶಲ್ಮಲಿರ್ವೃದ್ಧ್ಯಾ ಏಷಸ್ಯ ರಾತ್ರಿ.

ಅಪಹ ವಾಯು ಪಶುರಾಸೀತ್ತೇನಾಯಜಂತ ಸ ಏತಲ್ಲೋಕಮ ಜಯದ್ಯಸ್ಮಿನ್ ವಾಯುಃ ಸತೇ ಲೋಕೋ ಭವಿಷ್ಯತಿ ದಂಜೇಷ್ಯಸಿ ಪಿಬೈತಾ ಅಪಹ ಸೂರ್ಯ ಪಶುರಾಸೀತ್ತೇನಾಯಜಂತ ಸ ಏತಲ್ಲೋಕಮ ಜಯದ್ಯಸ್ಮಿನ್ ಸೂರ್ಯಾಃ ಸತೇ ಲೋಕೋ ಭವಿಷ್ಯತಿ ತಂಜೇಷ್ಯಸಿ ಪಿಬೈತಾ ಅಪಹ.

ಸ್ವೀದಾಸೀತ್ ಪೂರ್ವ ಚಿತ್ತಿಸ್ವೀದಾಸೀತ್ ಬೃಹದ್ವಯಃ ಕಾಸ್ವೀದಾಸೀತ್ ಪಿಲಿಪ್ಪಿಲಾ ಕಾಸ್ವೀದಾಸೀತ್ ಪಿಶಂಗಿಲ ದ್ಯೌರಾ ಆಸೀತ್ ಪೂರ್ವ ಚಿತ್ತಿರಶ್ವಾ ಆಸೀತ್ ಬೃಹದ್ವಯಃ ಅವೀರಾಸೀತ್ ಪಿಲಿಪ್ಪಿಲಾ ರಾತ್ರಿರಾಸೀತ್ ಪಿಶಂಗಿಲ ಕಾಯೀ ಮರೇ ಪಿಶಂಗಿಲ ಕಾಯೀಂಗುರು ಪಿಶಂಗಿಲ ಕೈ ಮಾ ಸ್ಕಂದಮರ್ಷದಿ ಕೈಂ ಪಂಥಾಂ ವಿಸರ್ಪತಿ ಅಜಾರೇ ಪಿಶಂಗಿಲಾಶ್ವಾವಿತ್ಕೂರು ಪಿಶಂಗಿಲ ಶಶ ಆ ಸ್ಕಂದಮರ್ಷತ್ಯ ಹಿ ಪಂಥಾಂ ವಿಸರ್ಪತಿ ಕತ್ಯಸ್ಯ ವಿಷ್ಠಾ ಕತ್ಯಕ್ಷರಾಣಿ ಕತಿ ಹೋಮಾಸಃ ಕತಿಧ ಸಮಿದ್ಧಃ ಯಜ್ಞಸ್ಯ ತ್ವಾ ವಿದಥಾ ವೃಚ್ಛಮತ್ರ ಕತಿ ಹೋತಾರ ಋತುಷೋ ಯಾಜಂತಿ ಶಲಸ್ಯ ವಿಷ್ಠಾ ಶತಮಕ್ಷರಾಣ್ಯಶೀತಿರ್ಹೋಮಾಃ ಸಮಿಧೋ ಹತಿಸ್ರಃ ಯಜ್ಞಸ್ಯಾದೇ ವಿದಥಾ ಪ್ರಬ್ರಾವೀಮಿ ಸಪ್ತಹೋತಾರ ಋತುಷೋ ಯಾಜಂತಿ ಕೋ ಅಸ್ಯ ವೇದ ಭುವನಸ್ಯ ನಾಭಿಂಗೋದ್ಯಾ ವಾ ಪೃಥಿವೀ ಅಂತರಿಕ್ಷಂ ಕಸ್

ಆತ್ಮಸ್ತಂಜಿನೇ ಏಕರಿಪುಂಶತಿ ಪ್ರತಿಷ್ಠಿತ್ಯೈಪುಂಶತೋಕರಿಪುಂಶತಿ ಪ್ರತಿಷ್ಠಿತ್ಯೈಪ್ರತಿಷ್ಠಾಚ್ಯೇಕರಿಪುಂಶೋಥೋಕರಿಪುಂಶತಿ ವಿಧಾರಿಗಾರಪತ್ಯಸ್ತ್ರಿಜಿಗಾ ಆತ್ರೋ ವಾಲೋಕಾ ಆಪ್ನೋ ಚತುರ್ಭ್ಯಸನ್ನಿವಪತಿ ಚಂದ್ರಿಗಂಧೋಂಧಿಪತಿ ಕ್ಷತ್ರಂ ವಾಶೋಸ್ಮೇಯಸ್ಥೀಯತೆ ಕ್ಷತ್ರಯ್ಯ ಉಕ್ತೋ ಬ್ರಹ್ಮಯಸನ್ನಿವಪತಿ ಬ್ರಹ್ಮಣ ವಾತ್ಕ್ಷತ್ರಗುಂ ಸನ್ನಯತಿ ತಸ್ಮತ್ ಬ್ರಹ್ಮಣ ಕ್ಷತ್ರಗುಂ ಸಂಚೇತಿ ವಿಚತ್ವೌ ವಾತೌ ವ್ಯಾಕ್ರೌ ಸಂಪದ್ಯತೆ ತೀಶ್ವರ ಶಾಂತೌ ಯಜಮಾನಿಗುಂಸಿಧೋರ್ಯದಾಹ ನವತನ್ನಸ್ತಮನಸೌ ಸಮೋಕಸೌ ಸಚೇತಸಾ ಅರೇಪಸಾ ಇತಿ ಶಮಯತ್ಯೇವ ನ್ಯಪ್ಯತೆ ಯಜಮಾನಸ್ಯಾಹಿ ಗುಂಸಾಯ ಋತುಭಿರ್ವೈ ಪೃಥಿವ್ಯಾ ವೀರ್ಯಾಮುದ್ಯಮನ್ ತತ್ಋತುಭಿಸ್ತಂ ಪುನಶ್ಚೇದಾಹ ಪ್ರಜಾಪತಿರ್ವಿಶ್ವಕರ್ಮಾ ವಿಮುಂಚತ್ವಿಧಿ ಪ್ರಜಾಪತಿರೇವೈನಂ ವಿಮುಂಚತಿ ವಿಶ್ವಕರ್ಮಾ ವಿಮುಂಚತಿ ಅಥೈತಾನೈರೇಸ್ತಿಷಪಕ್ವಾಭವನ್ಯೇತಿರ್ವೃತ್ಯಾಮನ್ನಸ್ಯಾಭವನ್ಯೇತಿರ್ವೃತ್ಯಾರೋಪಮೇತಾದಿಶ ನಿರ್ವತಿರೇದೇವ್ರಾಣಮೇವಾ ಪ್ರಥಮಯಾಂಚಾನಂದ್ರಿಯೋತ್ರೇಕ್ಷೋವೈ ಪುರುಷೋ ಯಾವಾನೇವ ಪುರುಷಸ್ತನ್ನಿರ್ವೃತ್ಯಾ ಆತ್ಮನೋಮಂಜರಿ ನಿರ್ವಜಿರ್ವೈ ಕರ್ಮಣ ಉಪದೃಷ್ಟಿಕಾಸ್ತಾರೇತಾಸ್ತೇನ ಭಾಗದೇಯೇನ ಜಮಯತ್ವಾದಸವಿತೃಪ್ರಸೂತೋಗ್ನಿಂಜಿನುತೇ ಯಂತೇ ದೇವಿ ನಿರ್ರತಿರಾಭವಂದೇ ದೇಚಾಲಮಿಷ್ಟಕಾಸ್ಮಧ್ಯಸ್ಥಿತಿ ನಿರ್ರತಿ ಪಾಶಮೇವೋನ್ಮುಚ್ಚತ ಆತ್ಮನೋ ಹಿ ಪುಂಸಾಯೈ ಯದಸ್ಯ ಪಾರಯ ರಜಸೋ ಮಹಶ್ಚಿತ್ರಂ ಜ್ಯೋತಿರಜಾಯತ ತನ್ನಃ ಪರಚರುದಿತ್ವಿಷೋಗ್ನೇವೈಷ್ವಾ ನರಃ ಸ್ವಾಹೇತ್ಯಭಃಪರಿಚಿಂದನ್ ಪರ್ಯೇತಿ ನಿರ್ವೃತ್ಯಾ ಅನ್ನಾಂ ವಾಏತದ್ಭೂತ್ಯೈ ನಾಮ ಇತ್ಯುಕ್ತಾವರ್ತಂತೆ ಭೂತಿರೇವ ಭೂತ್ವಾವರ್ತತ ಆತ್ಮನೋ ಹಿ ಪುಂಸಾಯ ಅನಪೇಕ್ಷಮಾಣಾ ಆಯಂತೆ ನಿರ್ವೃತ್ಯಾ ಅನ್ನಂ ವಾಯತಃ ಪರಂ

ಸ್ವಾಮಿ ಭೂತ್ಮಾರಿಷತ್ತೇತರಗಚ್ಚತ್ಯತ್ರ ಮೃಗಸಭೋ ಯದಸ್ವಾಕ್ರಾಮಯಂತಿ ಜಯವಾತ್ರಾತ್ಮೇರ್ನ ಸಂದಸ್ಯಾವರತ್ಯೇ ತಪೋಯೋ ನಿರಭೇ.

ಸಂಭುರತ್ವಾಧಿತ್ಮುಪದಧಾತ್ಯಾರತ್ವಾಧ್ಯವಾಭೋಮಿದನತ್ವಾಯನ ಪೃಥಿವ್ಯಾ ಪತ್ನಿಶ್ಚೇತದ್ಯೋಂತರಿಕ್ಷೇ ಸಜಿವೀತ್ಯಾವರಮೃತಂ ವೈರಣ್ಯಮೃತೆ ವಾ ಏತದಗ್ನಿಶ್ಚೀಯತೆ ಶ್ಮಶಾನಚಿತೋ ವಾ ಏತೇ ಚೀಯಂತೆ ಚಿತ್ಯಾಂಜಿತ್ಯಾಂ ಹಿರಣ್ಯಸಕಲ ಮುಪಾಸ್ಯಭಿತೇನೈವ ಏಷೋ ಶ್ಮಶಾನಚಿತ್ತೇನ ಸ್ಪರ್ಶೋ ದೈಶ ಪುರುಷೋ ಹಿರಣ್ಯಯೋ ಯಜಮಾನಾಯ ಲೋಕಂ ವೈದಾದಾರೈಶ ಯಜಮಾನೋಗ್ನಿಮುಷ್ಮಿಲ್ಲೋಕೆಸ್ತೀಶೋಭಯೋರ್ದಾತ್ಯಥೋಮಧ್ಯೇಜ್ವಾಜರೇವೀಯತೆ ಸನಾಧ್ಯಾತ್ಮಯುಗಸ್ಯಾತ್ತಸ್ಮಾಪ್ಯನೋ ದಿಶದಿಶೋ ಮೋ ವೈ ಏಕಾ

ಮುಲೋಕಲಂತಾರ್ಯಮೇತಾವತ್ತೇ ವಿಷ್ಣೋರ್ ವಿಷ್ಣುರ್ವಾಹೇತನ್ನಾಭ್ಯಾಮತ್ನಿಶ್ಚೀಯತ ಜ್ಯೋತಿರೇವೀಯತೆ ಯತ್ರಿಕ್ತಮೇಕ್ಷತಃ ಶೋಧಕೋ ಯಜಮಾನಸ್ಯಾಲತಯತ್.

ಅಕ್ಷರಮಿತಾಗಸ್ಯ ಷಟ್ಷಡಕ್ಷರಾ ಬೃಹತಿ ಬೃಹತಿ ಖಲು ವೈ ಛಂದಾಗುಂಸ್ವಾರಾಚ್ಯಮಾನಶೇ ಜಗದೀ ಸ್ವಾರಾಜ್ಯೈತ ಉಪದೀಯಂತೆ ಭಜವೋ ವೈ ಬೃಹತಿ ಭಜವೋ ವಾ ಏತದಕ್ಷ್ಮ್ಯಸ್ತಸ್ಮಾದೇತಸ್ಯಾಂಚಿತ್ಯಾಮೇವ

ಚಕ್ಷಿಮೋವರ್ಚೋದ್ರವಿಣಮಿತಿ ದಕ್ಷಿಣದತ್ತಾದಯತೆ ಷೋಡಶೀ ಸ್ತೋಮಾಚುಶ್ಚತ್ವರಿಂಶದಕ್ಷರ ವೈ ದೃಷ್ಟ್ರಷ್ಟ್ರ ಷೋಡಶೀ ಸವ್ಯಾವಗ್ರಹಣ ವೈ ವಜ್ರೋದಶ ದಕ್ಷಿಣಾಪ್ರಹರಣೀಯನಸ್ತವ್ಯಾಪಗ್ರಹಂ ವಾಹೇತದ್ವಜ್ರಂ ದಕ್ಷಿಣಾಪ್ರಹರಣೀಯಂಯಜಮಾನೋ ದ್ವಾದ್ರವ್ಯಾಯ ಪ್ರಹರದಿ ಪುರೀಶವತೀಂ ಮಧ್ಯತಸ್ತಾದಯದಿ ಪುರೀಶಮಿದಹೀದಂ ಮಧ್ಯತ ಅಶೋಃ ಪುರೀಶಂ ಮಧ್ಯತ ಆತ್ಮನಸ್ತಾಯ ಮಾತ್ಮಾನಮೇವಾಗ್ನಿಂಜಿನತೇತೈತಾ ವಿರಾಜೋ ವಾಗ್ವೈ ವಿರಾಟ್ ಪಶವೋ ವಾ ಏತಾ ಇಷ್ಟಕಾ ಪಶುಶು ವಾ